0: The following 2RRR program broadcast in the Kannada language is supported by the Community Broadcasting Foundation of Australia.
1: Shotra Bandavare, Namaskara. Ivattu July Tingala, 5ne Tariku, 2026, Banuvara. 2RRR Sydney Kannada Vani Banuli Karyakramakke Nimmanna Aatmeeyavagi Swagata Korta Idini, Nanu Mahesh. ಇವತ್ತು ನನ್ನ ಜೊತೆ ಸ್ಟುಡಿಯೋಲಿ ಶ್ರೀ ರಾಜ್ ನಟರಾಜನ್ ಅವರಿದ್ದಾರೆ. ನಮಸ್ಕಾರ ಸರ್.
2: ನಮಸ್ಕಾರ ಮಹೇಶ್, ನಮಸ್ಕಾರ ಶ್ರೋತೃ ಬಾಂಧವರಿಗೆಲ್ಲ. ಎಲ್ಲರೂ ಕೇಳ್ತಾ ಇರ್ತಾರೆ ಎಲ್ಲಿ ನಿಮ್ಮ ಧ್ವನಿ ಕೇಳಿಲ್ವಲ್ಲ ಅಂತಂದ್ಬಿಟ್ಟು. ಅದಕ್ಕೋಸ್ಕರನೇ ನಾನು ಮಾಡಿದ ಸಂದರ್ಶನಗಳನ್ನ ಕೆಲವನ್ನ ಕೆಲವು ಬರ್ತಾ ಇರುತ್ತೆ, ಆದರೂ ನೇರ ಪ್ರಸಾರ ಮಾಡುವಾಗ ನನ್ನ ಧ್ವನಿ ಕೇಳಿಲ್ಲ ಅಂತಂದ್ಬಿಟ್ಟು ಕೆಲವು ಶ್ರೋತೃಗಳು ಕೇಳಿದ್ರು. ಅದರಿಂದ ನಾನು ಬಂದು ಇವತ್ತು ನನ್ನ ಧ್ವನಿನೂ ಜೋಡಿಸೋಣ ನಿಮ್ಮ ಜೊತೆ ಅಂತ ಅಂದ್ಕೊಂಡೆ.
1: ಯಾವಾಗಲೂ ಚೆನ್ನಾಗಿರುತ್ತೆ ಸರ್ ನೀವು ಬಂದಾಗ. ಆಮೇಲೆ ಕಳೆದ ವಾರದ ಕಾರ್ಯಕ್ರಮ ಬಹಳ ಪ್ರತಿಕ್ರಿಯೆಗಳು ಬಂತು, ಸೊ ಫೀಡ್ಬ್ಯಾಕ್ ಹ್ಯಾಸ್ ಬೀನ್ ಪಾಸಿಟಿವ್, ಸೊ ಅದಕ್ಕೆ ಬಹಳನೇ ಧನ್ಯವಾದಗಳು ಕೂಡ.
2: ಹೌದು, ತುಂಬಾ ಚೆನ್ನಾಗಿ ಬಂತು. ನಾನು ಕೇಳಿದೆ, ನನಗೆ ಆಶ್ಚರ್ಯ ಏನಿಲ್ಲ ಅದು ಪ್ರತಿಕ್ರಿಯೆ ಬಂದಿರೋದು. ಯಾಕೆಂತಂದ್ರೆ ಬಹಳನೇ ಚೆನ್ನಾಗಿ ಮಾತಾಡಿದ್ರು ಸಹ ಅವರು,
1: ಅಂಡ್ ಟಾಪಿಕಲ್ ಕೂಡ.
2: ಹೌದು, ಬಹಳ ಜನ ಯೋಚನೆ ಮಾಡ್ತಾ ಇರ್ತಾರೆ ಅವ್ರದ್ದು. ಈಗ ಎಲ್ಲ ಬದಲಾವಣೆಗಳಾಗಿವೆ ಟ್ಯಾಕ್ಸಲ್ಲಿ, ಇದರಲ್ಲಿ ಕ್ಯಾಪಿಟಲ್ ಗೇನ್ ಟ್ಯಾಕ್ಸು, ಅದೆಲ್ಲ ಏನು ಅದು ನಮಗೇನಾಗುತ್ತೆ ಅನ್ನೋದು ಬಹಳನೇ ಮುಖ್ಯವಾದಂಥ ಸಮಾಚಾರ ನಮಗೆ.
1: ಇವತ್ತಿನ ಕಾರ್ಯಕ್ರಮನೂ ಅಷ್ಟೇ, ಒಂದು ವಿಶೇಷ ಸಂದರ್ಶನ. ಮೂರು ಭಾಗವಾಗಿ ನಾವು ತರ್ತಾ ಇದ್ದೀವಿ. ಕೈಲಾಸ ಮಾನಸ ಸರೋವರ ಅಂತ ನಾವು ಅಂದ್ಕೊಂಡಾಗ, ಐ ಮೀನ್ ಡಿವೈನ್ ಜಾಗ ನಮಗೆ. ನಮ್ಮ ಸಿಡ್ನಿ ಸಮುದಾಯದ ಶ್ರೀ ಪರಾಶರ ಋಷಿಕೇಶ್ ಭಟ್ರು ಹೋಗಿ ಬಂದರು, ಅವ್ರ ಜೊತೆ ಒಂದು ವಿಶೇಷ ಸಂದರ್ಶನ ಮಾಡಿದ್ದೀವಿ. ಈಗ ಭಾಗ ಒಂದು ಕೇಳಿ.

0: ಶ್ರೀ ಪರಾಶರ ಋಷಿಕೇಶ್ ಭಟ್ರಿಗೆ ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ.
0: ನಿಮಗೆ 60ನೇ ಹುಟ್ಟಿದ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಿಡ್ನಿ ಶ್ರೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ನಿಮ್ದು 60ನೇ ಹುಟ್ಟಿದಬ್ಬ ಆಯ್ತು. ಸಿಡ್ನಿಲಿರೋ ಎಲ್ಲರೂ ಬಂದಿದ್ರು ಅನ್ಸುತ್ತೆ. ಅದಕ್ಕೆ
1: ಎಲ್ಲ ಅಭಿಮಾನ, ಏನೋ ದೇವ್ರ ದಯ, ಇದು ಅಭಿಮಾನ.
0: ನೀವು ಈಗ ತಾನೆ ತೀರ್ಥಯಾತ್ರೆ ಮುಗಿಸಿ ಬಂದ್ರೆ, ನೀವು ಋಷಿಕೇಶ, ಅಮೃತಸರ್, ಕಾಶ್ಮೀರ, ಪಹಲ್ಗಾಮ್, ಹರಿದ್ವಾರ, ಆಮೇಲೆ ಅಲ್ಲಿಂದ ಲಡಾಕ್, ಹೈದರಾಬಾದ್, ತಿರುಪತಿ, ಶ್ರೀರಂಗಂ, ಮೇಲ್ಕೋಟೆ, ಶ್ರೀರಂಗಪಟ್ಟಣ, ಮೈಸೂರು, ಬೆಂಗಳೂರು, ಅಲ್ಲಿಂದ ನಿಮ್ಮ ಹಳ್ಳಿಗೆ ಹೋದ್ರೆ, ಅಲ್ಲಿ ನಿಮ್ದು ದೇವಸ್ಥಾನದ ಸೇವೆ ಮಾಡಿ ಬಂದ್ರೆ, ಆಮೇಲೆ ತಿರ್ಗಾ ಶ್ರೀರಂಗಪಟ್ಟಣ, ಅಲ್ಲಿಂದ ಹೈದರಾಬಾದ್, ಅಲ್ಲಿಂದ ಕಠ್ಮಂಡು, ಅಲ್ಲಿಂದ ಮಾನಸ ಸರೋವರ, ಆಮೇಲೆ ಕೊನೆಯಲ್ಲಿ ನೀವು ಕೈಲಾಸ ಯಾತ್ರೆ ಮುಗಿಸ್ಕೊಂಡ್ ಬಂದ್ರಿ. ಈಗ ನಮ್ಮ ಭಾರತದ ಸಮುದಾಯದಲ್ಲಿ, ಭಾರತದಲ್ಲಿರ್ಬೋದು, ಆಸ್ಟ್ರೇಲಿಯಾ, ಅಮೇರಿಕಾ, ಎಲ್ಲಾ ಕಡೆ ಮಾನಸ ಸರೋವರ ಮತ್ತೆ ಕೈಲಾಸ ಯಾತ್ರೆ ಅಂದ್ರೆ ಒಂದು ಬಹಳನೇ ಒಂದು ಕುತೂಹಲ. ಅದೊಂದೇ ಅಲ್ಲ, ನಮ್ಗೆ ಭಕ್ತಿ ಅಂದ್ರೆ ನಾವು ಯಾವಾಗ್ಲೂ ಏನು ಗೊತ್ತು ಅಂದ್ರೆ ಈಶ್ವರ ಇರೋದು ಕೈಲಾಸದಲ್ಲಿ ಅಂತ. ನೀವು ಪುರೋಹಿತರು, ಆಚಾರ್ಯರು, ಈ ಪವಿತ್ರವಾದ ಸ್ಥಳಕ್ಕೆ ಹೋಗಿ ಬಂದಿದ್ದೀರಾ, ನಿಮ್ಮ ಮಾತುಗಳಲ್ಲಿ ದೈವತೆ ಇರುತ್ತೆ ಅಂದ್ರೆ ನೀವು ಹೇಳೋ ರೀತಿ ನಮಗೆ ಸತ್ಯವಾಗಿ ಹಾಗೂ ಶುದ್ಧವಾಗಿ ಮತ್ತು ಭಕ್ತಿಪೂರ್ವಕವಾಗಿ ನಮಗೆ ತಲುಪುತ್ತದು. ಅದೊಂದೇ ಅಲ್ಲ, ನಮ್ಮ ಕೇಳುಗರು ಮನಸ್ಸು ಮತ್ತೆ ಹೃದಯಕ್ಕೆ ಸ್ಪರ್ಶಿಸುತ್ತೆ ಅಂತ ನನಗೆ ಅನಿಸಿಕೆ.
1: ಥ್ಯಾಂಕ್ ಯು.
0: ಸೊ ಅದು ಅದ್ರ ಬಗ್ಗೆ ನಾವು ಮಾತಾಡೋಣ. ಬಟ್ ಅದಕ್ಕಿಂತ ಮುಂಚೆ, ನೀವು 1986 ಸಿಡ್ನಿಗೆ ಬರ್ತೀರಾ, ಈಗ ಒಂದು 40 ವರ್ಷದಿಂದ ಇಲ್ಲಿ ಆಸ್ಟ್ರೇಲಿಯಾದ ಇಲ್ಲ ಸಿಡ್ನಿಲಿ ಭಾರತದ ಸಮುದಾಯ, ಯಾವುದೇ ಸಮುದಾಯ ಇರ್ಬೋದು, ನೀವಂದ್ರೆ ಗೊತ್ತು, ನಿಮಗೆ ವೇದಾಭ್ಯಾಸ ನೀವು ಎಲ್ಲಿಂದ ಶುರು ಮಾಡಿದ್ರಿ, ಎಷ್ಟು ವರ್ಷಕ್ಕೆ ಶುರು ಮಾಡಿದ್ರಿ?
1: ನಾನು ನಮ್ಮದು ಪೂರ್ವಿಕ ಅಂದ್ರೆ ನಮ್ಮ ತಂದೆ ಕಡೆ ಕರ್ನಾಟಕದಲ್ಲಿ ಒಂದು ಚಿಕ್ಕ ಹಳ್ಳಿ, ನಮ್ಮ ತಾಯಿ ಕಡೆ ಹೈದರಾಬಾದ್ ಹತ್ರ ಒಂದು ಚಿಕ್ಕ ಹಳ್ಳಿ. ನಮ್ಮ ಪೂರ್ವ ಜನರೇಷನ್ ತಮಿಳ್ನಾಡಿಂದ ಬಂದವ್ರೆ, ಮೂರು ಸ್ಟೇಟ್ ಗೆ ಕನೆಕ್ಷನ್ ಆಗಿದೆ. ನಮ್ಮ ಮೂಲ ಶ್ರೀರಂಗಂ, ದೆನ್ ಪಾರ್ಟ್ ಆಫ್ ಫ್ಯಾಮಿಲಿ ಇನ್ ಕರ್ನಾಟಕ, 3-4 generations. ಆಮೇಲೆ ಆಂಧ್ರ, ಈಗ ತೆಲಂಗಾಣ. ಇದು ಮೂರು ನಮ್ಗೆ ಏನಂದ್ರೆ ಈ ಮೂರು ಸ್ಟೇಟ್ ಇಂದ ಪೀಪಲ್ ಕಂಟಿನ್ಯೂ ಕನೆಕ್ಷನ್ ಇದೆ. ಅದಕ್ಕೆ ನನಗೆ ಏನಂದ್ರೆ ನನಗೆ ಯಾವಾಗ್ಲೂ ಭಾಷೆ ಅಂದ್ರೆ ಅದು ಒಂದು ಭಾಷೆ ಅಲ್ಲ, ಎಲ್ಲಾ
0: ಭಾಷೆಗಳು ಅಭಿಮಾನ.
1: ಬಟ್ ಇನ್ ಯಾವ ಕನೆಕ್ಷನ್ ವಿತ್ ಆಲ್
0: ತ್ರೀ ಸ್ಟೇಟ್ಸ್. ನೀವು ವೇದಾಭ್ಯಾಸ ಯಾವಾಗ ಶುರು ಮಾಡಿದ್ರಿ, ಎಷ್ಟನೇ ವಯಸ್ಸು?
1: ನಾನು ವೇದಾಭ್ಯಾಸ ಶುರು ಮಾಡಿದ್ರು ಇಯರ್ ನನಗೆ 11 ವರ್ಷ ವಯಸ್ಸು. ನಮ್ಮ ತಾತ ಶ್ರೀ ರಾಮಾನುಜಾಚಾರ್ಯ ಅವರು ದೊಡ್ಡ ಸಂಸ್ಕೃತ ವಿದ್ವಾನ್, ಅವರು ವೇದ ಸಂಸ್ಕೃತ. ನಮ್ಮ ಹಳ್ಳಿನಲ್ಲೇ ಒಂದು ಶ್ರೀರಾಮಾನುಜ ಸಂಸ್ಕೃತ ವೇದ ಪಾಠಶಾಲಾ ಅಂತ ಇದ್ದಿದ್ದು. ಅಲ್ಲಿ ನಾನು ಚಿಕ್ಕ ವಯಸ್ಸಿನಲ್ಲಿ ಇನ್ನೋ ಇಯರ್ 1 ಅಲ್ಲೇ ನಾನು ಓದಿದ್ದು ಸಂಸ್ಕೃತ. ಆಮೇಲೆ 11 ವಯಸ್ಸು ಮಾಡಿ ಉಪನಯನ. ಉಪನಯನ ಆದ್ಮೇಲೆ ನನಗೆ ವೇದ ಮಂತ್ರ ಪಾಠ ಅವ್ರ ಹತ್ರ ಅಧ್ಯಯನ ಮಾಡಿದ್ದು. ಆಮೇಲೆ ತಿರುಪತಿಗೆ 79 ಹೋಗಿದ್ದು.
0: 1979
1: ಹೋಗಿ 85 ತನಕ ತಿರುಪತಿನಲ್ಲಿ ಇದ್ದಿದ್ದು. ಅಲ್ಲಿ ನಮ್ಮ ಗುರುಗಳು ವರದರಾಮಾನುಜಾಚಾರ್ಯ ಸ್ವಾಮಿ, ಈಗಿಲ್ಲ ಅವರು, ಅವ್ರ ದೊಡ್ಡ ಮಹಾ ಆಗಮ ವಿದ್ವಾನ್, ಅವ್ರ ಹತ್ರ ನಾವು ವಿದ್ಯಾಭ್ಯಾಸ ಮಾಡಿದ್ದು. ಚಿಕ್ಕ ವಯಸ್ಸು ನನಗೆ ಏನಂದ್ರೆ ನನಗೆ ಸ್ವಲ್ಪ 11-13 ಆದ್ಮೇಲೆ ತಿರುಪತಿ ಹೋಗಿದ್ದು, ಅಲ್ಲಿಂದ ಡೈರೆಕ್ಟ್ ಆಗಿ ಆಸ್ಟ್ರೇಲಿಯಾಗೆ
0: ಬಂದಿದ್ದೆ. ನೀವು ಹೇಳಿದ್ದು ಶ್ರೀ ವೆಂಕಟೇಶ್ವರ ವೇದ ಮತ್ತೆ ಆಗಮ ಪಾಠಶಾಲೆ
1: ತಿರುಪತಿಯಲ್ಲಿ
0: ಮಾಡಿದ್ದು. ಅಲ್ಲಿಂದ 1986-85 ನಿಮ್ದು ಗ್ರಾಜ್ಯುಯೇಷನ್ ಆಗತ್ತೆ, ವೇದಾಭ್ಯಾಸ ಗ್ರಾಜ್ಯುಯೇಷನ್ ಆಗತ್ತೆ. ಅಲ್ಲಿಂದ ನೀವು ಸಿಡ್ನಿಗೆ ಬರ್ತೀರಾ. ಸಿಡ್ನಿ ಹೇಗಿತ್ತು ಅವಾಗ 1986?
1: ನೋಡಿ, ಬೇಸಿಕಲಿ ನನಗೆ ಲೋಕ ಜ್ಞಾನ ಇಲ್ಲ. ನಾನು ಚಿಕ್ಕ ವಯಸ್ಸಿನಲ್ಲಿ ಅಲ್ಲಿನಿಂದ ತಿರುಪತಿ, ತಿರುಪತಿಯಿಂದ ಡೈರೆಕ್ಟ್ ಆಸ್ಟ್ರೇಲಿಯಾ
0: ಏರೋಪ್ಲೇನ್ ಹತ್ತಿದ್ದು.
1: ಬಟ್ ನನಗೆ ಒಂದೇನಂದ್ರೆ ಯಾವಾಗಲೂ ಬಿಕಾಸ್ ಐ ಗ್ರೋನ್ ಅಪ್ ಮೈ ಓನ್, ಬಟ್ ಐ ಹ್ಯಾವ್ ದಟ್ ಕರೇಜ್ ಅಂಡ್
0: ಕ್ಯೂರಿಯಾಸಿಟಿ
1: ಅಂಡ್ ಆಮೇಲೆ ಒಂದು ಏನು ಹೇಳ್ತಾರೆ ಇನ್ ಸ್ಟ್ರೆಂತ್. ಐ ನೆವರ್ ಫಿಯರ್ಡ್ ಅಬೌಟ್ ಎನಿಥಿಂಗ್. ಫಾರ್ಚುನೇಟ್ ಇಟ್ ಈಸ್ ಅ ಕೋಇನ್ಸಿಡೆಂಟ್, ಫಸ್ಟ್ ನಾನು ನೋಡಿದ್ದು ಡಾಕ್ಟರ್ ಹಿರಿಯಣ್ಣ ಶ್ಯಾಮಲಾ, ಅವರು ನಾನು ಫಸ್ಟು ಕಾರ್ನಲ್ಲಿ ಬಾ ಅವ್ರು ಬಟ್ರಿ ಬನ್ನಿ ಅಂತ ಹೋಗಿ ಡಾಕ್ಟರ್ ಅನಂತರಾವ್ ಇದರಲ್ಲಿ ಉಲ್ಲಂಘನೆ ಅವ್ರ ಮನೆ ಅವರು ವಿಸಿಟ್ ಮಾಡಿದ್ರು. ಆವಾಗ ನನ್ನ ಕರ್ಕೊಂಡು ಹೋದ್ರು. ಆ ಥರ ನನಗೆ ಕನ್ನಡ ಸಮೂಹದಲ್ಲಿ ಈಗಿರೋ ಸೀನಿಯರ್ಸ್ ಎಲ್ಲ ನನಗೆ ಆವಾಗ ಎಲ್ಲ ತುಂಬ ಅಭಿಮಾನ ಪ್ರೇಮ ತೋರಿಸಿದ್ರು. ದೇ ಆಲ್ವೇಸ್ ಟ್ರೀಟೆಡ್ ಮೀ ಲೈಕ್ ದೇ ಓನ್ಸ್ ಸನ್, ಬಿಕಾಸ್ ಮೈ ಏಜ್ ದಟ್ ಟೈಮ್ ಐ ವಾಸ್ ನಾಟ್ ಈವನ್ 21. ಸಮೂಹದಿಂದ ನನಗೆ ಯಾವಾಗಲೂ ಸಪೋರ್ಟ್ ಬಂದಿದ್ದು, ಅಭಿಮಾನ ಪ್ರೇಮ ಇದ್ದಿದ್ದು, ಪೀಪಲ್ ಕರೆಕ್ಟೆಡ್ ಮೀ, ಪೀಪಲ್ taught me many things. Mm-hmm. I'm always interested in learning. And all even today, I will never say I know it.
0: Yeah.
1: I want to learn it.
0: Learn.
1: Because that makes me more connected to the communities.
0: Correct.
1: I have no fear of saying I don't know. I will say, if I don't know, I say I don't know. Adara nanage illi ivaga Sydney nalli ida seniors, most of the South Indian seniors ellaru nan mele thumba abhimana iddidru. That from the Tamil community, from Telugu community, from Kannada community, including in Hindu, in Hindu community.
0: Sri Lankans kuda nimge abhimana ide
1: adu thumba thumba. Dr. Bala iddidru, he is 95. Athara avaru thumba abhimana nanage almost ella Sri Lankan oru gottu before the 90s arrived people. Or even up to 95 array people ellaru gottu amele ee community jaasti agide
0: amele Helensburg devasthana inda neevu horagade bartira neevu amele samudayakke ondu seve tara shuru martira purohitke
1: haudu haudu
0: so adi yav varshadalli
1: adu 94
0: alli ekada nan napka ide naavu ನಿಮ್ಮ ಮನೆಯಲ್ಲಿ ನೀವು ಸತ್ಯನಾರಾಯಣ ಪೂಜೆ ಮಾಡ್ತಿದ್ರಿ, ನಾವು ಪ್ರತಿ ಹುಣ್ಣಿಮೆ ಬರ್ತಿದ್ವಿ.
1: ಅದು ನಾವು 94 ನಲ್ಲೇ ಶುರು ಮಾಡಿದ್ದು. 94 ಮೇ ನಲ್ಲಿ ಸತ್ಯನಾರಾಯಣ ಪೂಜೆ ಶುರು ಮಾಡಿ ಐ ಥಿಂಕ್ 2022 ತನಕ ಮಾಡಿದ್ದು.
0: 22 ಕರೆಕ್ಟ್, ಕೋವಿಡ್ ಆದ್ಮೇಲೂ ನೀವು ಮಾಡಿದ್ರಿ, ಆನ್ಲೈನ್ ಮಾಡಿದ್ರಿ.
1: ಆನ್ಲೈನ್ ಮಾಡಿ 22 ತನಕ ಮಾಡಿದ್ದು. ಅದು ಎಲ್ಲ ದೇವರ ದಯ ಎಕ್ಸ್ಪೀರಿಯನ್ಸ್ ಆಕ್ಚುಲಿ ಸಪೋರ್ಟೆಡ್ ಮೀ. ಅದು ನನಗೆ ಫೌಂಡೇಶನ್ ಆಯ್ತು ಆ ಸತ್ಯನಾರಾಯಣ ಪೂಜೆ. ಅಲ್ಲಿ ಗಣಹೋಮ ನಾವು ಮಾಡ್ತಾ ಇದ್ದು, ಅದು ನನಗೆ ರಿಯಲಿ ಸಪೋರ್ಟೆಡ್ ಮೀ, ಕಮ್ಯುನಿಟಿ ಸಪೋರ್ಟೆಡ್. ಅದಕ್ಕೆ ಅದು ಹೆಂಗೆ ಶುರುವಾಗಿದ್ರೆ ಕೆಲವ್ರನ್ನೆಲ್ಲ ವೆಲ್ ವಿಷರ್ಸ್ ಎಲ್ಲ ಇದೆ ದೊಡ್ಡವರೆಲ್ಲ ಬಟ್ರೆ ಏನು ನೀ ಭಯ ಬೇಡ, ನೀನು ಮಾಡಿ ನಾವೆಲ್ಲ ಬರ್ತೀವಿ ಅಂತ. ಅದೇನು ದೇ ಸ್ಟಾರ್ಟೆಡ್, ಏನು ಇರಲಿಲ್ಲ ಕೈನಲ್ಲಿ, ಒಂದು ದುಡ್ಡು ಇರಲಿಲ್ಲ ನನಗೆ, ನೋ ಹೋಪ್, ನೋ ಪ್ಲಾನಿಂಗ್. ನಾನೇನು ಆ ದುಡ್ಡು ಏನು, ನೋ ಪ್ಲಾನಿಂಗ್, ನಥಿಂಗ್. ಅದು ನನಗೆ ಒಂದು ದಾರಿ. ಅದಕ್ಕೆ ಕಮ್ಯುನಿಟಿಗೆ ನಾ ಯಾವಾಗಲೂ ಐ ಥ್ಯಾಂಕ್ಫುಲ್ ಟು ದಟ್ ಪೀಪಲ್ ಸಪೋರ್ಟ್.
0: ಅದೇ ನಿಮ್ಮ 60th ಹುಟ್ಟಿದಬ್ಬಕ್ಕೂ ಅಷ್ಟೇ ಎಲ್ಲರೂ ಬಂದಿದ್ರು ಅನ್ಸುತ್ತೆ ಅಲ್ಲಿ, ಎಂಟೈರ್ ಕಮ್ಯುನಿಟಿ.
1: ತುಂಬಾ ಸಂತೋಷ. ಏನಂದ್ರೆ ನೋಡಿ, ಆವಾಗ ನನಗೆ 20, ಈಗ 60, ಆವಾಗ 40 ಇರೋದು, ಈಗ 80.
0: ಹೌದಾ?
1: ಅಂಡ್ ಪೀಪಲ್ 90+ 25 ಜನ ಬಂದರು
0: ನೋಡಿ. ಅದೇ
1: ಅದು ಅಭಿಮಾನ. ಐ ಥ್ಯಾಂಕ್ಫುಲ್ ಟು ದೆಮ್. ಐ ವಾಲ್ ಆಲ್ವೇಸ್ ಇನ್ ಮೈ ಲೈಫ್ ಗ್ರಾಟಿಟ್ಯೂಡ್ ಗೋಸ್ ದೆಮ್. ಎಲ್ಲರೂ ಬಂದರು, ಎಲ್ಲರೂ ಎಂಜಾಯ್ ಮಾಡಿದರು, ಎಲ್ಲರೂ ನನಗೆ ಆಶೀರ್ವಾದ ಮಾಡಿದ್ದು. ದೊಡ್ಡವರು, ಯಂಗ್ಸ್ಟರ್, ಫೋರ್ ಜನರೇಷನ್ಸ್ ಅದೇ, 90s, 80s and 60s, 40s ಎಲ್ಲ ಇದ್ದಿದ್ರು. ಅದಕ್ಕೆ ಎಲ್ಲರೂ ಬಂದರು, ಈವನ್ ಯಂಗ್ಸ್ಟರ್ಸ್. ಐ ಹ್ಯಾವ್ ಸಮ್ ಯಂಗ್ ಪೀಪಲ್, ದೇ ಸೇಡ್ ಮಾಮಾ ಡೆಫಿನೆಟ್ಲಿ ಕಮ್, ದೇ ಆರ್ ವೆರಿ ಬಿಸಿ ಡಾಕ್ಟರ್ಸ್ ಅಂಡ್ ದೇ ಕೇಮ್.
0: ವಂಡರ್ಫುಲ್, ವಂಡರ್ಫುಲ್. ನಿಮ್ಮ ಮೇಲಿರೋ ಫಸ್ಟ್ಲಿ ದೊಡ್ಡವರ ಆಶೀರ್ವಾದ, ಆಮೇಲೆ ಎಲ್ಲರಿಗೂ ನಿಮ್ಮ ಮೇಲೆ ಇರೋ ಪ್ರೀತಿ ಗೌರವ,
1: ಅದಕ್ಕೆ ಈ ಲೋಕ ದಟ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ಐ ಆಮ್ ರಿಯಲಿ ಹ್ಯಾಪಿ ದಟ್ ಐ ಆಮ್ ರಿಯಲಿ ಬ್ಲೆಸ್ಡ್ ವಿತ್ ದ ಬ್ಲೆಸ್ಸಿಂಗ್ಸ್ ಆಫ್ ದ ಕಮ್ಯುನಿಟಿ, ಬ್ಲೆಸ್ಸಿಂಗ್ಸ್ ಆಫ್ ದ ಗಾಡ್.
0: ಸೊ ನೀವು ಬ್ಲೆಸ್ಸಿಂಗ್ಸ್ ಬಗ್ಗೆ ಮಾತಾಡ್ತಿದ್ವಿ, ಇವಾಗ ಅವ್ರು ಕರೆಸ್ಕೊಳ್ಳಿಲ್ಲ ಅಂದರೆ ಕೈಲಾಸ ಯಾತ್ರೆ ಮಾಡೋದು ಆಲ್ಮೋಸ್ಟ್ ಇಂಪಾಸಿಬಲ್. ನಿಮ್ಗೆ ಅದು ಪ್ಲಾನಿಂಗ್ ನಿಮ್ಗೆ ಹೆಂಗೆ ಸ್ಟಾರ್ಟ್ ಮಾಡಿದ್ರಿ?
1: ನೋಡಿ, ಎಲ್ಲಿಯಾದರೂ ದೇವರ ಅನುಗ್ರಹ ಇದೆ ಹೋಗ್ಬೋದು. ನಾವು ಅಂದ್ಕೊಂಡಿದ್ದು ತಿರುಪತಿ ಆದರೆ, ನೀವು ಶ್ರೀಶೈಲಂ ಆದರೆ, ಏನು ದೇವಸ್ಥಾನ ಆದರೂ, ಏನು ಪುಣ್ಯತೀರ್ಥ ಆದರೂ ದೇವರ ಅನುಗ್ರಹ ಬೇಕು. ಬರೀ ದುಡ್ಡಿದ್ದರೆ, ಬರೀ ನಿಮಗೆ ಪ್ಲಾನ್ ಇದ್ದರೆ ಆಗಲ್ಲ, ಅವ್ರ ಅನುಗ್ರಹ ಬೇಕು. ಅಲ್ಲಿಂದ ಹೋಗುವಾಗಲೂ ಅದು ಒಂದು ಪುಣ್ಯ ಸ್ಥಳ. ಅಲ್ಲಿ ದೇವರು ಮಾತ್ರ, ದೇವಸ್ಥಾನ ಮಾತ್ರ ಇಲ್ಲ, ಅದು ಎಲ್ಲರೂ ಪುಣ್ಯತೀರ್ಥ. ಎಲ್ಲರೂ ಅದು ದೇವರೇ ಅಂತ ನೀವು ಹೇಳ್ಬೇಕು. ಅದು ರಾಕ್ ಟು ಸಾಯಿಲ್ ಟ್ರೀ ಪ್ಲಾಂಟ್. ಅದಕ್ಕೆ ನಾವು ಹೇಳ್ತಾರೆ ಅಲ್ಲಿಂದ ಏನು ತರಬಾರ್ದು ಅಂತ ಹೇಳ್ತಾರೆ. ಬಿಕಾಸ್ ಅಲ್ಲಿ ಯಾರು ತಪಸ್ಸು ಮಾಡಿ ಕಲ್ಲಾಗಿದಾರೋ ಗೊತ್ತಿಲ್ಲ.
0: ಕರೆಕ್ಟ್, ಕರೆಕ್ಟ್.
1: ಅಲ್ಲಿ ಅದಕ್ಕೆ ನಾವೇನು ಮಾಡ್ಬೇಕು, ಡಿಸ್ಟರ್ಬ್ ಮಾಡಬಾರ್ದು, ಅಲ್ಲಿ ಹೋಗಿ ಕಚಡ ಹಾಕಬಾರ್ದು. ಆಮೇಲೆ ಅಲ್ಲಿ ಡೋಂಟ್ ಸಿ ಅ ಗೋ ಟು ಆಸ್ ಅ ಸೈಟ್ ಸೀಯಿಂಗ್ ಇಟ್.
0: ಸೊ ನೀವು ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಇದು ಪ್ಲಾನಿಂಗು? ನೀವು ಯಾವಾಗ
1: ಕೈಲಾಸ ಯಾತ್ರೆ? ನನಗೆ ಒಂದು 10 ಇದ್ದಿದ್ದು, ಬಟ್ ಸ್ವಲ್ಪ ಕನ್ಫ್ಯೂಷನು, ಹೋಗ್ಲ ಬೇಡ. ಬಿಕಾಸ್ ಸಕ್ಸಸ್ ರೇಟ್ ಇಸ್ ಓನ್ಲಿ 30% ಆಫ್ ದಟ್ ಗೋಯಿಂಗ್ ಪರಿಕ್ರಮ. 100 ಜನ ಹೋದ್ರೆ 30%. ಆಮೇಲೆ ನನಗೇನಂದ್ರೆ ಮಿಕ್ಕಿದ್ದೆಲ್ಲ ಫಸ್ಟ್ ಹೋಗ್ಬೇಕು. ನಮ್ಮ ಭಾರತದೇಶದಲ್ಲಿ ಎಷ್ಟೋ ದಿವ್ಯ ದೇಶ ಇದೆ, ಅದಕ್ಕೆ ಜ್ಯೋತಿರ್ಲಿಂಗ ಇದೆ, ಮುಕ್ತಿನಾಥ್, ಬದ್ರಿನಾಥ್ ಇದೆಲ್ಲ ಇದೆ. ಬಟ್ ದೇವರ ದಯಾ ಕೊಟ್ಟಿದ್ದಾರೆ ನನಗೆ ಈಗ 60 ವರ್ಷ ಸೆಲೆಬ್ರೇಷನ್ ನೆಕ್ಸ್ಟ್ ಸೆಕೆಂಡ್ ಡೇ
0: ಹೌದು
1: ಹೋಗಿ ದರ್ಶನ ಮಾಡಿ ಬಂದಿದ್ದು. 2 ತಿಂಗಳು ನಾನು ಸಿಡ್ನಿ ಬಿಟ್ಟು ಹೋಗಲಿಲ್ಲ, ಫಸ್ಟ್ ಟೈಮ್ ಮಿಕ್ಕಿ ಸಮಯದಲ್ಲ ಒಂದು 2 ವೀಕ್ಸ್, 4 ವೀಕ್ಸ್, 5 ವೀಕ್ಸ್ ಮಾಡಿದ್ದು, 8 ವೀಕ್ಸ್ ಮಾಡಲೇ ಇಲ್ಲ.
0: ಆಮೇಲೆ ಹೇಳಿ, ನಿಮಗೆ ಸಾಗಾಕ್ಕೆ ಹೋಗ್ತೀರಾ? ಸಾಗಾಯಿಂದ ಮಾನಸ ಸರೋವರ ಬಸ್ಸು ಒಳಗಡೆ ಎಂಟರ್.
1: ಕೈಲಾಸ ಯಾತ್ರಾ ಇಸ್ ಟೋಟಲ್ ಡಿಫ್ರೆಂಟ್. ಕೈಲಾಸ ಹೆಂಗಿದೆ ಅಂದರೆ ಅದು ಇನ್ನೊಂದು ಲೋಕ, ಅದು ಒಂದು. ಅದಕ್ಕೆ ನಾನು ಹೇಳಿದ್ದೆ ಅಂದರೆ ಅದು ಮೌಂಟೇನ್ಸ್ ಇಲ್ಲ, ಅದು ಎಲ್ಲ ದೇವತಾ ಸ್ವರೂಪ, ಆಮೇಲೆ ಎಲ್ಲ ಋಷಿ ಸ್ವರೂಪ, ಪ್ರಮದಗಣ ಸ್ವರೂಪ, ಆಮೇಲೆ ಅದಕ್ಕೆ ಅದೆಲ್ಲ ಬೆಟಗಾದ ಒಂದು ಅದು ಡಿಸೈಡ್. ಆ ಥರ ಮೌಂಟೇನ್ ರೇಂಜಿ ಬೇರೆ ಎಲ್ಲಿ ಇಲ್ಲ.
0: ಹೌದು ಹೌದು,
1: ಇಟ್ ಈಸ್
0: ವೆರಿ ಯುನೀಕ್.
1: ಇಲ್ಲ, ವೆರಿ ಯುನೀಕ್, ಬೇರೆ ಎಲ್ಲಿ ಆ ಥರ ಮೌಂಟೇನ್ ರೇಂಜ್ ಇಲ್ಲ. ಏನಂದರೆ ಮಧ್ಯದಲ್ಲಿ ಒಂದು, ಆಮೇಲೆ ಡಿಫ್ರೆಂಟ್ ರೇಂಜ್, ಡಿಫ್ರೆಂಟ್ ಸಾಯಿಲ್, ಅದು ಮಾತ್ರ ಬೇರೆ ಸಾಯಿಲ್, ಬೇರೆ ರಾಕ್ ನೋಡಿ, ಸಿಂಗಲ್ ರಾಕ್ ಇದೆಲ್ಲ ಹಂಗಿಲ್ಲ ನೋಡಿ, ಇಮಿಡಿಯೇಟ್ಲಿ ಗೋ ಡೌನ್. ಅದಕ್ಕೆ ಅದು ಬೇರೆ, ಅದು ಒಂದು ಪ್ರಾರ್ಥನಾ, ನಾಟ್ ಫಾರ್ ವಿಶಿಂಗ್ ಎನಿಥಿಂಗ್ ಎಲ್ಸ್. ನಾವು ಪುಣ್ಯ ಮಾಡಬೇಕಂದ್ರೆ ಮನೆಯಲ್ಲಿ ಮಾಡಬೇಕು, ಮನೆಯಲ್ಲಿ ನೀವು ನಿಮ್ಮ ದೇವ್ರ ಪೂಜೆ ಮಾಡಬೇಕು, ಜಪ ಮಾಡಬೇಕು, ತಪ್ಪ ಅಲ್ಲಿ ಇಲ್ಲ, ಅದು ಒಳ್ಳೆ ದರ್ಶನ.
0: ನೀವು ಮಾನಸ ಸರೋವರ ಬರ್ತೀರಾ, ಅಲ್ಲಿ ಸೌತ್ ಫೇಸ್ ಕೈಲಾಸ ಕಾಣುತ್ತೆ, ಮಾನಸ ಸರೋವರ ಬಗ್ಗೆ ಹೇಳಿ.
1: ಅದು ಮಾನಸ ಸರೋವರ ನೋಡಿದ್ರೆ ನಿಮಗೆ ಒಂದು ಆನಂದ ಬರುತ್ತೆ, ನೀರು ನೋಡಿದ್ರೆ ನಿಮಗೆ ಆನಂದ ಬರುತ್ತೆ. ಅಲ್ಲಿ ಹೋಗಿದ ಮೇಲೆ ಆ ತರ ನೀರು, ಅದು ಆ ಸೀನರಿ, ಆ ಸಿಚುವೇಶನ್ ವಿಲ್ ಬಿ ಲೈಕ್ ಮಿಸ್ಮರೈಸ್ ಇಟ್ ವಿತ್ ದಟ್. ಅದು ಬ್ರಹ್ಮ ಮಾನಸ, ಬ್ರಹ್ಮ ಸೃಷ್ಟಿ ಮಾನಸರೋವರ ಅಂತ ಹೇಳ್ತೀವಿ. ನಾವಲ್ಲಿ ಹೋಗಿ ಫಸ್ಟು ಕೈಕಾಲು ತೊಳ್ಕೊಂಡು ಪ್ರೋಕ್ಷಣ ಮಾಡಬೇಕು, ಸ್ನಾಕೆ ಬಿಡಲ್ಲ, ಸೇಫ್ಟಿ ರೀಸನ್ಸು, ಹೆಲ್ತ್ ರೀಸನ್ಸು. ಅಲ್ಲ, ತುಂಬ ಜನ ನಾವು ಅವರು ಸೆಕ್ಯೂರಿಟಿ ಹೇಳಿದ್ರೆ ಕೇಳಲ್ಲ, ಅದಕ್ಕೆ ರಿಸ್ಕ್ ಎಲ್ಲ ಇದೆ. ತುಂಬ ಜನಕ್ಕೆ ನೀರು ಕುಡಿದ್ರೆ ಏನೋ ಪ್ರಾಬ್ಲಮ್ ಬರುತ್ತೆ, ಹೆಲ್ತ್ ರಿಸ್ಕ್, ಅದಕ್ಕೆ ಅವರು ಈಗ ಬ್ಯಾನ್ ಮಾಡಿದ್ದಾರೆ. ಬಟ್ ನಾವು ಹೋಗಿ, ನಾನು ಅಲ್ಲಿ ಹೋಗಿ ಚೆನ್ನಾಗಿ ಕೈಕಾಲು ತೊಳ್ಕೊಂಡು ಸಂಧ್ಯಾ ವಂದನ ಮಾಡಿ ಅಡುಗೆ ಹಾಕೊಂಡು ಶಿವ ನಮಸ್ಕಾರ ಮಾಡಿ ನೀರೆಲ್ಲ ಕುಡಿದೆಲ್ಲ ಮಾಡಿದ್ವಿ, ಅದು ಸಾಕು ನಮಗೆ ಪ್ರೋಕ್ಷಣ. ಆಮೇಲೆ ನೆಕ್ಸ್ಟ್ ಡೇ ಸ್ನಾನ ಮಾಡಿದ್ವಿ ಬಿಸಿ ನೀರಿನಿಂದ, ಸೇಫ್ಟಿಗೆ ಮಾಡಲ್ಲ, ಅದು ಡಿವೈನ್. ಆಮೇಲೆ ಕೈಲಾಸಕ ಮುಖ, ಪಂಚಮುಖ ಅಂತ ಹೇಳಿ ಶಿವನ್ಗೆ ಏನಂದ್ರೆ ಸಜ್ಜೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ ಅಂತ ಹೇಳ್ತಾರೆ. ಅದರ ಒಂದೊಂದು ಕಡೆ ಒಂದೊಂದು ಮುಖ ರೂಪ ಇದೆ, ಅಘೋರ, ತತ್ಪುರುಷ, ಈಶಾನ ಇದಂತ ಇದೆ. ಅದೇ ಥರ ಸೌತ್ ಫೇಸ್ ಅಘೋರ, ಈಶಾನ, ತತ್ಪುರುಷ, ಅವರು ಇದರಲ್ಲಿದೆ. ಅದೇ ಥರ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಶೇಡ್ಸ್ ಆಫ್ ದ ಮೌಂಟೇನ್ಸ್ ಇದೆ. ಆಮೇಲೆ ಮೇಲೆ ಅದು ಈಶಾನ ಅಂತ ಹೇಳ್ತೀವಿ, ಮೇಲೆ ಐದು ಮುಖ, ಪಂಚಮುಖ ಅವ್ರಿಗೆ. ಬಟ್ ಆ ಮುಖ ನಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಶೇಡ್ನಲ್ಲಿ ಕಾಣಿಸ್ತದೆ, ಅದು ದರ್ಶನ ಮಾಡಬೇಕು, ದರ್ಶನ ಮಾಡಿ ನಮಸ್ಕಾರ. ಅದು ಎಕ್ಸ್ಪೀರಿಯನ್ಸ್ ನಾವು ಹಿಂಗ ಅಂತ ಹೇಳೋಕ್ಕಾಗಲ್ಲ, ಫೋಟೋ ಕಾಂಟೆಲ್, ವರ್ಡ್ಸ್ ಕಾಂಟೆಲ್, ಅದು ನೀವು ಎಕ್ಸ್ಪೀರಿಯನ್ಸು. ಬಟ್ ನೀವು ಅಲ್ಲಿ ಹೋಗುವಾಗ ನಿಮ್ಗೆ ಎಕ್ಕೆ ಯಾವಾಗ ಎಕ್ಸ್ಪೀರಿಯನ್ಸ್ ಬರುತ್ತೆ ಅಂದರೆ ಅದು ಭಗವಾನ್ ಅಂತ ನೀವು ಹೋಗಿದ್ರೆ ಎಕ್ಸ್ಪೀರಿಯನ್ಸ್ ಬರುತ್ತೆ. ಮೌಂಟೇನ್ ಹೋದರೆ ಅದು ಒಂದು ಸೀನರಿ, ಆ ಥರ ಹೋಗಬಾರ್ದು ಅಲ್ಲಿ, ಅದು ದರ್ಶನ ಹೋಗಬೇಕು. ಅದು ಪರಮಾತ್ಮ ಅಂತ ನೀವು ನೋಡಿದ್ರೆ ಅವರು ಈ ವಿಲ್ ಗಿವ್ ಯು, ಅದು ಒಬ್ಬೊಬ್ಬರಿಗೂ ಒಂದೊಂದು ಎಕ್ಸ್ಪೀರಿಯನ್ಸ್ ಬರುತ್ತೆ.
0: ಮಾನಸ ಸರೋವರ ಪಕ್ಕನೆ ರಾಕ್ಷಸ್ಥಲಿದೆ, ನೀವು ಅದ್ರ ಬಗ್ಗೆ ಹೇಳ್ತಾರೆ.
1: ಅದು ಮಾನಸರೋವರ ಇಲ್ಲಿದೆ, ರಾಕ್ಷಸ್ಥಲ ಇದೆ. ನನಗೆ ಯಾವಾಗಲೂ ಕ್ಯೂರಿಯಾಸಿಟಿ ಇದೆ, ವಾಯ್ಸ್ ಸಾಲ್ಟಿ ಅಂತ ಅಲ್ಲಿ ಪುರಾಣ ಒಂದಿದೆ. ಬಟ್ ಪ್ರಾಕ್ಟಿಕಲ್ ಆಗಿ ನಾನು ರಿಸರ್ಚ್ ಮಾಡಿ ನೋಡಿ ತಿಳಿದುಕೊಂಡು ಏನಂದ್ರೆ, ಒಂದು ಕಾಲದಲ್ಲಿ ಸಮುದ್ರ ಆಪ ಅಲ್ಲಿ ತನಕ ಇದ್ದಿದ್ದು, ಆಮೇಲೆ ಅದು ಡ್ರೈ ಆಗಿದ್ದು. ಆವಾಗ ಇದು ಈ ತಳದಲ್ಲಿ ಔಟ್ಲೆಟ್ ಇಲ್ಲ, ಅದಕ್ಕೆ ಸ್ವಿಮ್ಮಿಂಗ್ ಪೂಲ್ ತರ ಅಲ್ಲೇ ಸ್ಟ್ಯಾಗರಿಂಗ್ ಆಗಿ ಒಂದು ಹಂಡ್ರೆಡ್ಸ್ ಆಫ್ ಥೌಸಂಡ್ಸ್ ಆಫ್ ಇಯರ್ಸ್ ಬಿಕಮ್ ಸಾಲ್ಟೆಡ್. ಬಟ್ ರಾಕ್ಷಸಲ ಹೇಳ್ತಾರೆ, ಬಿಕಾಸ್ ರಾವಣಾಸುರ ಅಲ್ಲಿ ಬಂದು ಹಸುರ, ಹಸುರ ಅಂದ್ರೆ ಈವಿಲ್ ನೋಡಿ, ಅದಕ್ಕೆ ಅದು ಹಸುರ ನೀರು ಕುಡಿಯೋಕ್ಕಾಗಲ್ಲ, ಹಸುರ ಕ್ರಿಯಾ ನಾವು ಏನು ಮಾಡಿದ್ರು ವೇಸ್ಟ್ ಆಗುತ್ತೆ. ಅದಕ್ಕೆ ಅವ್ರು ತಪಸ್ಸು ಮಾಡಿಲ್ಲ, ಸ್ನಾನ ಮಾಡಿದ್ರಲ್ಲ, ಅದಕ್ಕೆ ಅದು ವೇಸ್ಟ್ ಆಗಿದೆ. ಪುರಾಣ ಎರಡೂ ಇರ್ಬೋದು, ಪುರಾಣ ನಾವು ವಿ ಕಾಂಟ್ ಜಸ್ಟ್ ಸೇ ಯು ನೋ, We can't say it's scientific. Both are you have to put together. It may be both reasons. It becomes salted.
0: ಅಲ್ಲಿ ಊಟದ್ದು ಹೆಂಗಿತ್ತು ನಿಮಗೆ? ಯಾಕಂದರೆ ನನಗೆ ಗೊತ್ತು ನೀವು ಎಲ್ಲೂ ನೀವು ಪುರೋಹಿತಕ್ಕೆ ಸ್ಟಾರ್ಟ್ ಮಾಡಿದಾದ್ಮೇಲೆ ಬೆಳಗ್ಗೆ ನೀವು 4 ಗಂಟೆಗೆ ಹೋದ್ರೇನು ನಿಮ್ಮದು ಎಲ್ಲ ಮುಗಿಯೋದು 3-4-5 ಗಂಟೆ ಆದ್ರೇನು ನೀವು ಯಾರ ಮನೇಲಿ ಏನೂ ತಿನ್ನಲ್ಲ, ಮನೆಗೆ ಹೋಗಿ ನೀವು ತಿರ್ಗಾ ನೀವು ಪ್ರಸಾದ ತಗೊಳ್ಳೋದು.
1: ನೋಡಿ, ಯಾತ್ರೆ ಹೋಗುವಾಗ ಫಸ್ಟ್ ಆಫ್ ಆಲ್ ನಿಮಗೆ ಇದೆಲ್ಲ ನೀವು ಸ್ವಲ್ಪ ಸ್ವಲ್ಪ ಬಿಡಬೇಕು. ನೀವು ಯಾತ್ರೆ ಮಾಡುವಾಗ ಯಾರು ಕೊಡ್ತಾರೆ, ಏನು ಊಟ ಅಂತ ನೀವು ಅಲ್ಲಿ ಯಾರು ಜಾತಿ ಊಟ ಇದೆ ನೋಡಬಾರ್ದು. ಮಹಾಪಾಪ, ಅಲ್ಲಿ ಎದುರು ಎಲ್ಲರೂ ಒಂದೇ, ಅದೇ ನೀವು ಹೋಗಬೇಕು. ಆ ತರವಾಗ ನಮಗೆ ಸ್ವಲ್ಪ ರಿಸರ್ವೇಷನ್ ಇರುತ್ತೆ, ಬಟ್ ಅದರಲ್ಲಿ ನೀವು ಏನು ಮಾಡ್ತೀರಿ ಅಂದರೆ ಅವ್ರಿಗೆ ಒಂದು ಅವನು ಏನು ಲಿಮಿಟೆಡ್ ಊಟ ಮಾಡ್ತಾನೆ, ನಮಗೆ ಏನು ಸ್ವಲ್ಪ ಓಕೆ ಅಂದರೆ ಸ್ವಲ್ಪ ತಗೊಂಬೋದು. ಇಟ್ ಡಿಫಿಕಲ್ಟ್, ಬಟ್ ನಾವು ಹೋಗುವಾಗಲೇ ಮೆಂಟಲಿ ನಾವು ಪ್ರಿಪೇರ್ ಆಗಬೇಕು. ಊಟ ಕಂಫರ್ಟ್ಗೆ ಹೋಗಿದ್ರೆ ನೀವು ಯಾತ್ರೆ ಹೋಗಬಾರ್ದು. ಈ ತರ ಮ್ಯಾನೇಜ್ ಮಾಡಿದ್ದೆ.
0: ಚಳಿ ಎಷ್ಟಿತ್ತು ಮಾನಸು ಸರೋವರ? ತುಂಬಾ ಚಳಿ ಇತ್ತ?
1: ಫ್ರೀಸಿಂಗ್, ಬಟ್ ಚಳಿಕ್ಕಿಂತ ಆಕ್ಸಿಜನ್ ಹೈಟ್. ಚಳಿ ನಾವು ಇದು ಮಾಡಬಹುದು, ಬಟ್ ಆಕ್ಸಿಜನ್ಗೆ ಕೆಲವರಿಗೆ, ನನಗೆ ಪ್ರಾಬ್ಲಮ್ ಇಲ್ಲ, ಕೆಲವರಿಗೆ ಪ್ರಾಬ್ಲಮ್ ಇರುತ್ತೆ. ಅದು ಜಾಗ್ರತೆ ಆಗಿರಬೇಕು. ಚಳಿನು ಬೆಳಗ್ಗೆ ಅಂದರೆ ಸೂರ್ಯ ಬಂದರೆ ತುಂಬ ಸ್ಟ್ರಾಂಗ್ ತೀಕ್ಷ್ಣ, ಆಮೇಲೆ ಸಾಯಂಕಾಲ ಫ್ರೀಸಿಂಗ್. ಅದೇ ಆಮೇಲೆ ನೀವು ಗಾಡಿನಲ್ಲಿ ಇದ್ರು ಬಸ್ನಲ್ಲಿ ಹೋಗುವಾಗ ತುಂಬ ಹಾಟ್ ಆಗಿರುತ್ತಾಗ ಬಸ್ನಲ್ಲಿ, ಬಿಕಾಸ್ ಸೂರ್ಯ
0: ಕರೆಕ್ಟ್
1: ಕೆಳಗೆ ಅದಕ್ಕೆ ಬಾಡಿ ಎಲ್ಲ ಕನ್ಫ್ಯೂಷನ್ ಬರುತ್ತೆ. ಸ್ವಲ್ಪ ಹೆಲ್ತ್ ರಿಸ್ಕ್ ಇದೆ.
0: ಆಮೇಲೆ ಮಾರನೇ ದಿವಸ ನೀವು ಮನಸ್ಸು ಸರ ಮುಗಿಸ್ತೀರಾ, ಅಲ್ಲಿ ಡಾರ್ಚನ್ಗೆ ಹೋಗ್ತೀರಾ, ಅಲ್ಲಿ ಅಲ್ಲಿ ಒಂದು ರಾತ್ರಿ ಇದ್ದು ಮಾರನೇ ದಿವಸ ನೀವು ಶುರು ಮಾಡ್ತೀರಾ ಕೈಲಾಸ ಯಾತ್ರೆ. ಸೊ ನೀವು ಯಮದ್ವಾರಕ್ಕೆ ಬರ್ತೀರಾ, ಅಲ್ಲಿಂದ ಹೇಳಿ.
1: ಹೌದು, ಯಮ ಅಂದರೆ ಧರ್ಮ, ಧರ್ಮಾತ್ಮ. ನೋಡಿ, ಯಮ ಧರ್ಮರಾಜ, ನಮಗೆ ಏನಂಗ ಅಷ್ಟ ದಿಕ್ಪಾಲಕ ಇದ್ದಾರೆ. ಅದರಲ್ಲಿ ಧರ್ಮಾತ್ಮ ಅಂದರೆ ಯಮನೇ. ಯಾಕಂದರೆ ಅವನಿಗೆ ಯಾರು ಬೇರೆ ಇಲ್ಲ, ಎಲ್ಲರೂ ಒಂದೇ. ಆಮೇಲೆ ಅವನಿಗೆ ಎಲ್ಲರೂ ಒಂದೇ, ಅದಕ್ಕೆ ಧರ್ಮರಾಜ. ಅವ್ರಿಗೆ ಯಮ ಧರ್ಮರಾಜ, ಯಮ ಅಂದರೆ ಸ್ಟ್ರಿಕ್ಟ್ ಅಂತ. ನಾವು ಯಮ ಅಂತ ಹೇಳ್ತೀವಿ, ಬಟ್ ಆ್ಯಕ್ಚುಲಿ ಈ ಧರ್ಮರಾಜ ಅವರು ಧರ್ಮಾತ್ಮ. ಅದಕ್ಕೆ ನಾವು ಪೂಜಾ ಮಾಡುವಾಗ ವೆನ್ ಇಟ್ ಕಮ್ಸ್ ಸೌತ್ ಧರ್ಮ ಏನು ಅಂತ ಹೇಳ್ತೀವಿ. ಇನ್ನು ಧರ್ಮ ಇದು ಸೌತ್, ಏನು ಯಮರಾಜ ಇದು ಸೌತ್, ಅದಕ್ಕೆ ಧರ್ಮ, ಅದು ಧರ್ಮ ದೇವತಾ ಅಂತ ಹೇಳಿದ್ರು ಅವರೇ. ಅದಕ್ಕೆ ನಾವು ಪಂಚಪಾಂಡವನಲ್ಲಿ
0: ಧರ್ಮರಾಜ
1: ಏನು ಧರ್ಮಾತ್ಮ, ಯಾವಾಗಲೂ ಏನು ಅದನ್ನು ಮಾಡಲ್ಲ, ಅವರು ಏನು ಬಿಡಲ್ಲ. ಅದಕ್ಕೆ ಏನಂದ್ರೆ ಯಮ ಎಲ್ಲರೂ ಹೋಗ್ತಾರೆ, ಸಾಯೋದು ಎಲ್ಲರೂ, ಸಾಯೋದು ಗ್ಯಾರಂಟಿ. ಬಟ್ ಅಲ್ಲಿ ಸಾಯೋದು ನಿಮ್ಗೆ ಅದು ತನಕ ಅವ್ರ ಡ್ಯೂಟಿ, ಆಮೇಲೆ ಅವ್ರ ಡ್ಯೂಟಿ ಇಲ್ಲ. ಅವರಿಗೆ ನಿಮ್ಮ ಪನಿಶ್ ಮಾಡೋದು ಇಸ್ ನಾಟ್ ಎ ಮೈನ್ ಥಿಂಗ್. ನಿಮಗೆ ನಿಮಗೆ ಫ್ರೀಡಮ್ ಮಾಡೋದು ಯಮಧರ್ಮರಾಜ, ಆಮೇಲೆ ಯಾರು ನಿಮಗೆ ಫ್ರೀಡಮ್ ಕೊಡಬೇಕು? ಪರಮಾತ್ಮ. ಅದಕ್ಕೆ ಯಮ ಅಂದರೆ ಇಟ್ ಈಸ್ ಅ ಚಾನ್ಸ್ ಆಫ್ ರಿಗ್ರೆಟಿಂಗ್, ರಿಯಲೈಸಿಂಗ್ ಆ್ಯಂಡ್ ಕರೆಕ್ಟಿಂಗ್ ಯುವರ್ ಸೆಲ್ಫ್, ಬಿಹೇವ್ ಯುವರ್ ಸೆಲ್ಫ್ ಪ್ರಾಪರ್ಲಿ, ಗೋ ಅದರ್ ಸೈಡ್.
0: ಕರೆಕ್ಟ್.
1: ಅದಕ್ಕೆ ದ್ವಾರ ಮಾಡಿದ್ದಾರೆ, ಇಟ್ ನಾಟ್ ಟು ಪುಟ್ ಅ ಫಿಯರ್, ಇಟ್ ಈಸ್ ಅ ಕಂಡೀಷನ್ ಕೇರ್ಫುಲ್. ದಿಸ್ ನಾಟ್ ಅ ಪ್ಲೇಸ್ ಆಫ್ ಯುನೋ ಕ್ರೇಜಿ ಬಿಹೇವಿಯರ್, ಸರೆಂಡರ್ ಎವ್ರಿಥಿಂಗ್. ಇಟ್ ಈಸ್ ಭೂಲೋಕ, ದಿಸ್ ಈಸ್ ದ ಜಸ್ಟ್ ಜನ್ಮ, ಅದರ್ ಜನ್ಮ. ಅದಕ್ಕೆ ನಾವು ದ್ವಾರದಿಂದ ಹೋಗ್ತೀವಿ, ನಾವೆಲ್ಲ ದ್ವಾರದಿಂದ ಬಂದೀವಿ, ತಾಯಿ ಹೊಟ್ಟಿನಿಂದ ವಿ ಕೇಮ್ ಟು ಎರ್ತ್. ಅದು ಜನ್ಮ ದ್ವಾರ, ಇದು ಮುಕ್ತಿ ದ್ವಾರ.
0: ಮುಕ್ತಿ ದ್ವಾರ.
1: ಅದಕ್ಕೆ ನಾವು ಏನು ಮಾಡ್ದೇವೆ ಅಂದರೆ ಅಲ್ಲಿ ನೀವು ಹೋಗಿ ಡೋಂಟ್ ಕ್ಯಾರಿ ಅಗೇನ್ ಯುವರ್ ಈಗೋಸ್, ಯುವರ್ ಪರ್ಸನಲ್ ಫೀಲಿಂಗ್ಸ್, ಯುವರ್ ಪರ್ಸನಲ್ ಎನಿಮಿಟಿ ಅಂಡ್ ವೆಲ್ತ್ ಅಂಡ್ ಎವ್ರಿಥಿಂಗ್, ಡೋಂಟ್ ಟಾಕ್ ಅದರ್ ಸೈಡ್, ಗಿವ್ ಅಪ್ ಇಯರ್. ಅದಕ್ಕೆ ಯಮ ದ್ವಾರ ಅಂತ ಹೇಳಿದ್ದಾರೆ. ಬಟ್ ನಾಟ್ ಫಿಯರ್, ಯಮ ಈಸ್ ನಾಟ್ ಟು ಪುಟ್ ಫಿಯರ್ ಆನ್ ಯು,
0: ಸರೆಂಡರ್,
1: ಕರೆಕ್ಟ್ ಯು. ಅದಕ್ಕೆ ಯಮ ಧರ್ಮರಾಜ ಅಂದರೆ ಇಟ್ ಈಸ್ ಅ ಓನ್ಲಿ ಧರ್ಮಂ. ಅದಕ್ಕೆ ಅವರು ನಮಗೆ ಬುದ್ಧಿ ಕೊಡ್ತಾರೆ, ಆಮೇಲೆ ಅದಕ್ಕೆ ಯಮದ್ವಾರ ಹಾಕ್ತೀವಿ. ಆಲ್ಸೋ ಇಟ್ ಈಸ್ ಅನದರ್ ವಾರ್ನಿಂಗ್, ಬಿ ಅಲರ್ಟ್, ಬಿ ಫೋಕಸಿಂಗ್. ಇಲ್ಲಿನ ಫಿಸಿಕಲ್ ಆಗಿ ನೀವು ಇಲ್ಲಿ ತನಕ ಓಕೆ, ಆಮೇಲೆ ಫಿಸಿಕಲ್ ಆಗಿ ನಿಮಗೆ ಯು ಹ್ಯಾವ್ ಟು ಕ್ರಾಸ್. ಅದಕ್ಕೆ ನಾವು ಒಂದು ಬಿಹೇವಿಯರು ಚೆನ್ನಾಗಿರ್ಬೇಕು, ನೀವೇನು ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕು, ನಿಮ್ಮ ಆರೋಗ್ಯ ನೋಡ್ಕೊಳ್ಬೇಕು. ಅದಕ್ಕೆ ಒಂದು ಒಂದು ವಾರ್ನಿಂಗ್ ಸರ, ವಾರ್ನಿಂಗ್ ಒಂದು ರಿಯಾಲಿಟಿ ಎರಡು ಕೊಟ್ಟಿದ್ದಾರೆ ಅಲ್ಲಿ. ಅದಕ್ಕೆ ದ್ವಾರದಿಂದ ಹೋಗಿ ನಮಸ್ಕಾರ ಮಾಡಿ ಹೋಗ್ತೀವಿ.
0: ಮಾನಸ ಸರೋವರ ಮತ್ತೆ ಅವ್ರ ಬ್ಯಾಕ್ ಗ್ರೌಂಡ್ ಬಗ್ಗೆ ಹೇಳಿದ್ರು,
2: ಬಹಳ ಸ್ವಾರಸ್ಯಕರವಾಗಿತ್ತು.
0: ಈಗ ನೆಕ್ಸ್ಟ್ ಭಾಗದಲ್ಲಿ ಅವರು ಕೈಲಾಸ ಅದು ಪರಿಕ್ರಮ ಶುರು ಮಾಡ್ತಾರೆ, ಅದ್ರ ಬಗ್ಗೆ ಅದನ್ನ ಕೇಳೋಣ. ಬಂದ್ರೆ ಅದ್ ಮುಂಚೆ ಸ್ಪಾನ್ಸರ್ ಸಂದೇಶ ಕೇಳಿ ಕಾರ್ಯಕ್ರಮನ ಮುಂದುವರಿಸೋಣ.
3: Hi, I'm AJ to tell you about Cactus Imaging, a printer like no other, with large format commercial printing of the highest quality for billboards, banners, vehicle wraps, street furniture, retail displays and interior signage, building wraps and hoardings, fabric printing and much more. Yes, 2RRR sponsor Cactus Imaging, a printer like no other.
4: For further inquiry, go to cactusimaging.com.au. Cactus Imaging, a printer like no other.
5: Macquarie Singers is a welcoming choir and no experience or auditions are required to join. Rehearsals are at North Road Uniting Church and via Zoom. Sound files are provided for practice at home. Free singing workshops will be held on Saturday, July 25 at 3 p.m. Details mus.org.au.
6: So, you want a nice garden with great design, beautiful flowers, and some birds, bees, and butterflies to visit. And you want some helpful tips to keep it looking good. Then you need to listen to Real World Gardener. Our expert team will tell you about garden design, which plants grow best where, plant of the week, and local birds and wildlife. Real World Gardener, 4 p.m. Friday on 2RRR, 88.5 FM, and across Australia on the Community Radio Network.
7: Part of Bendigo Bank, Community Bank Homebush and North Ryde invest in community outcomes. Radio 2RRR is dedicated to working with local youth through the broadcasting medium, as well as to assist adults who are on their rehabilitation journey. Without the significant support from the Community Bank Homebush and North Ryde, this initiative simply would not be possible.
4: Support the bank that supports your community. Call, email or visit station sponsor Community Bank Homebush and North Ryde, part of Bendigo Bank, the better big bank.
0: ನೀವು ಕೇಳ್ತಾ ಇದ್ದೀರಾ 2RRR ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮ ಕೈಲಾಸ ಮಾನಸ ಸರೋವರ ವಿಶೇಷ ಸಂದರ್ಶನ ಭಾಗ ಎರಡು. ಈಗ ಕೇಳಿ,
8: ಡೇ ಒನ್ ಪರಿಕ್ರಮ, ಡೇ ಒನ್ ಒಂದು 12 ಕಿಲೋಮೀಟರ್ ಏನೋ ಇರ್ಬೇಕನ್ನ, ಅಲ್ಲಿ ಕುದುರೆಗಳಿರುತ್ತೆ, ನಡ್ಕೊಂಡು ಹೋಗ್ತಿರ್ತೀರಾ, ನೀವು ನಿಮಗೆ ಕಾಣ್ತಿರುತ್ತೆ ಏನೋ ವೆರಿ ಕ್ಲಿಯರ್ಲಿ, ನಿಮಗೆ ಸೌತ್ ಫೇಸ್ ಇಂದ ವೆಸ್ಟ್ ಫೇಸ್ ಕಡೆ ಹೋಗ್ತೀರ, ಅದ್ರ ಬಗ್ಗೆ ಹೇಳಿ.
1: ಅದು ಅದಕ್ಕೆ ನಾನು ಎಲ್ಲರೂ ಸನ್ ಗ್ಲಾಸ್ ಹಾಕೊಳ್ಳಿ ಅಂತ ಹೇಳಿದ್ರು, ಬಟ್ ನಾನು ಆ ಸನ್ ಗ್ಲಾಸ್ ಹಾಕೊಂಡ್ರೆ ಆ ಫೀಲಿಂಗ್ ಇಲ್ಲ, ತೆಗೆದ ಮೇಲೆ ಏನು ಆಶ್ಚರ್ಯ, ಏನು ಬ್ಯೂಟಿಫುಲ್, ಏನ ಅದು ಡೆಫಿನೆಟ್ಲಿ ಆ ಮೌಂಟೈನ್ಸ್, ಅದು ಆ ಪರ್ವತ ಶ್ರೇಣಿ ಡಿಫ್ರೆಂಟ್, ಅದು ಟೋಟಲ್ ಡಿಫ್ರೆಂಟ್, ಅದು ಬೇರೆ, ಅದು ಬೇರೆ ಲೋಕ.
8: ಯಾಕಂದ್ರೆ ಅಲ್ಲಿ ಅದು ಕೈಲಾಸ ಪರ್ವತ ಒಂದು, ಬಟ್ ಅಕ್ಕಪಕ್ಕ ಇರೋ ಬೇರೆ
1: ದೇವತೆ. ಅದಕ್ಕೆ ನಾವು ನೋಡಿ, ಇವಾಗ ಯಾವಾಗ್ಲೂ ಒಂದು ದೊಡ್ಡವರು ಇದ್ದರೆ ಅವ್ರು ಬರೀ ಇರಲ್ಲ, ಅವ್ರ ಸುತ್ತ ಎಲ್ಲರೂ ಇರ್ತಾರೆ.
8: ಹೌದು,
1: ಅದಕ್ಕೆ ಅವ್ರ ಅವ್ರ ಪರಮಶಿವ ಪಾರ್ವತಿ ಸಮೇತ, ಪಾರ್ವತಿ ನೋಡ, ಪಾರ್ವತಿ ಪರಮಶಿವ ಒಂದೇ
8: ಒಂದೇ,
1: ಆ ಬೆಟ್ಟನೇ ಪಾರ್ವತಿ ಪರಮೇಶ್ವರ, ಇಲ್ಲ ದೇವತರ್ಗ ಋಷಿ ದೇವತ ಪ್ರಮದಗಣ. ಪ್ರಮದಗಣ ಅಂದ್ರೆ ಅವ್ರ ಕೈಲಾಸದಲ್ಲಿ ಯಾವಾಗ ಅವ್ರು ಸೇವೆ ಮಾಡೋರು, ಲೈಕ್ ನಂದಿ ಆಮೇಲೆ ಬೀರಭದ್ರ ಎಲ್ಲ ಸೇವೆ ಮಾಡೋರು. ಅವ್ರು ಅವ್ರಿಗೆ ಏನಂದ್ರೆ ಏನು ಕೋರಿಕೆ ಇರಲ್ಲ, ಪರ್ಸನಲ್ ಡಿಸೈರ್ಸ್ ಏನಿರಲ್ಲ, ಅವ್ರು ಯಾವಾಗ್ಲೂ ಸೇವೆ. ಅದಕ್ಕೆ ನೀವು ನಂದಿ ನೋಡಿದ್ರೆ, ನೀವು ಇಲ್ಲಿ ಗಾರ್ಡನ್ ನೋಡಿ, ಯಾವಾಗ್ಲೂ ದೇ ಓನ್ಲಿ ಫೇಸಿಂಗ್ ಭಗವಾನ್ ಅಂಡ್ ಪ್ರಣಾಮ ಮುದ್ರ, ಅವ್ರಿಗೆ ಬೇರೆ ನೋ ಅದರ್ ಫೋಕಸ್. ಅದಕ್ಕೆ ನಾವೇನ್ ಮಾಡ್ಬೇಕು, ದೇವ್ರ ಹತ್ರ ಹೋದ್ಬೇಕಾದ್ರೆ ಅಲ್ಲಿ ಏನಿದೆ ಇಲ್ಲಿ ಏನಿದೆ ನೋಡಬಾರ್ದು, ನಂದಿ ನಮಗೆ ಗಿವ್ ದ ಹೇ ಫೋಕಸ್ ದೇ ನಾಟ್ ದಿಸ್ ಸೈಡ್ ದಟ್ ಸೈಡ್. ಅದಕ್ಕೆ ಗರುಡ ಪರಮ ಗರುಡ ಅಲ್ವಾರು, ತಿರ್ಗಿ ಒಂದೇ ದ್ವಾರ ನೋಡಿ, ನೀವು ದೇವಸ್ಥಾನಕ್ಕೆ ಹೋಗ್ತೀರಿ, ತಿರ್ಗಿ ಬರೋದು ಅದೇ ದ್ವಾರ. ನೀವು ಇಲ್ಲಿ ಬೇಕಾದರೂ ಅವರ ಅನುಗ್ರಹ ಬೇಕು, ತಿರ್ಗಿ ನೀವು ಹೋಗ್ಬೇಕಾದ್ರೂ ಅವ್ರ ಅನುಗ್ರಹ ಬೇಕು. ಅದಕ್ಕೆ ನಂದೀಶ್ವರ ಹತ್ರ ಅದು ವೇದ ಪುರುಷ, ಅದಕ್ಕೆ ಅವ್ರು ಏನಂದ್ರೆ ನಂದಿ ವೇದ ಸ್ವರೂಪ, ಅದಕ್ಕೆ ಅವ್ ನಂದೀಶ್ವರ ವೇದ ಪುರುಷ. ಏನಂದ್ರೆ ನಿಮಗೆ ಒಂದು ನನಗೆ ನೋಡಬೇಕಂದ್ರೆ ಕನ್ನಡ ಕಾಯ್ಬೇಕು ನೋಡಿ, ಆ ಥರ ಅವರೇ ನಮಗೆ ದೃಷ್ಟಿ, ಕಣ್ಣು ಬೇಕು, ಆ ಕಣ್ಣು ವೇದ, ಆ ವೇದ ನಂದಿ ಹೇಳ್ತಾರೆ ನೋಡಿ ಅದಂತ. ಅದಕ್ಕೆ ನಾವು ನಂದಿ ಬೆಟ್ಟ ಇದೆ, ಮಿಕ್ಕಿದ ದೇವತೆಗಳೆಲ್ಲ ಇದ್ದಾರೆ, ಅವರು ಪ್ರಮದ ಗಣ ಇದೆ, ಎಲ್ಲರೂ ಹೋಗಿ ತಪಸ್ಸು ಮಾಡೋ ಸಿದ್ಧ ಪುರುಷ ಎಲ್ಲ ಇದ್ದಾರೆ, ಆ ಕಲ್ಲೆಲ್ಲ ಅವರೇ. ಸಿಂಪಲ್ ಆಗಿ ಹೇಳಂದ್ರೆ ನಿಮಗೆ ಈ ಕೈನಲ್ಲಿ ಬ್ಯಾಕ್ಟೀರಿಯಾ ಇದೆ, ನಾವು ನೋಡೋಕ್ಕಾಗಲ್ಲ, ಆಗಲ್ಲ, ಬಟ್ ಮೈಕ್ರೋಸ್ಕೋಪ್ನಲ್ಲಿ ಆಗುತ್ತೆ. ಅದೇ ತರ ಅಲ್ಲಿ ಇರೋದು ನಮ್ಮ ನೋಡೋದಕ್ಕೆ ಬರೀ ಒಂದು ಕಲ್ಲು ತರ ಇದ್ದಾರೆ. ನಮಗೆ ಜ್ಞಾನ ಸಿದ್ಧಿ ಬೇಕು, ಅದು ನಮಗಿಲ್ಲ. ನಾವು ಪ್ರಣಾಮ, ನಮಗೆ ಪ್ರಣಾಮ ಮಾಡಿದ್ರೆ ಸಾಕು. ಯು ಕಾನ್ ಗೋ ಆನ್ ಸರ್ಚಿಂಗ್ ವೇರ್ ಇಲ್ ಶಿವ, ವೇರ್ ಇಲ್ ಪಾರ್ವತಿ, ವೇರ್ ಇದೆ ಅಂತ ನೋಡಿಲ್ಲ. ಅದೇ ನಮಸ್ಕಾರ. ಅದಕ್ಕೆ ನಾವು ನಾನು ಹೋಗಿ ಒಂದು ಸಾಷ್ಟಾಗ ನಮಸ್ಕಾರ ಮಾಡಿದ್ದೀನಿ, ಥ್ಯಾಂಕ್ ಯು ಅಂತ ಹೇಳಿದ್ದೀನಿ. ಹ್ಯಾಡ್ ಎ ಬಿಗ್ ಎಕ್ಸ್ಪೀರಿಯನ್ಸ್ ನಾರ್ತ್ ಫೇಸ್ನಲ್ಲಿ, ಹ್ಯಾಡ್ ಎ ವೆರಿ ಡಿವೈನ್ ಎಕ್ಸ್ಪೀರಿಯನ್ಸ್.
8: ನೀವು ಅದೇ ನೀವು ಸೌತ್ ಫೇಸಿಂದ ಬರ್ತೀರಾ, ವೆಸ್ಟ್ ಫೇಸ್ ಕಾಣುತ್ತೆ, ಅವಾಗಲೇ ಒಂಥರ ಎಕ್ಸೈಟ್ಮೆಂಟ್ ತುಂಬಾ ಒಂಥರ.
1: ಮಾನಸರೋವರ್ ಯು ಸಿ 100 ಕಿಲೋಮೀಟರ್ಸ್ ಬಿಫೋರ್,
8: ಕರೆಕ್ಟ್,
1: ದೆನ್ ಶಿವ ಯು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಬಟ್ ಒಂದು ಕ್ಲಿಯರ್ ಆಗಿ ಇದ್ರೆ ನಮ್ಮ ನಾವು ಹೋಗುವಾಗ ಕ್ಲಿಯರ್ ಆಗಿದ್ದು ಲಕ್ಕಿ, ಕ್ಲಿಯರ್ ಆಗಿ ಕಾಣಿಸಿದ್ದು, ಅದೊಂದು ಅದೃಷ್ಟ. ಎಲ್ಲರೂ ಸೇಮ್ ರೂಟು, ಸೇಮ್ ಸಿಸ್ಟಮ್, ಸೇಮ್ ಸೆಕ್ಯೂರಿಟಿ, ಸೇಮ್ ಥಿಂಗ್.
8: ಆಮೇಲೆ ನೀವು ನಾರ್ತ್ ಫೇಸ್ಗೆ ಹೋಗ್ತೀರಾ, ಅಲ್ಲಿ ನಿಮಗೆ ಒಂದು ಎರಡು ಮೂರು ಡಿವೈನ್ ಎಕ್ಸ್ಪೀರಿಯನ್ಸಸ್ ಕೂಡ ನಿಮ್ಗೆ ಆಗುತ್ತೆ.
1: ಹೌದು, ನಾನೇನು ಮಾಡಿದೆ ಅಂದರೆ ನಾನು ಕ್ಲೋಸಪ್ ಹೋಗಿಯ ಕೈಲಾಸ ಎಲ್ಲಿ ಇಲ್ಲಿಂದ ಆಪಾತ ಕಾಲ ಮಸ್ತಕ ಅಂತ ಹೇಳ್ತಾರೆ, ಫುಲ್ಲಾಗಿ ಫೋಟೋ ತೆಗೆದಿದ್ದು, ಕ್ಲೋಸೆಸ್ಟ್ ಆಸ್ ಮೈ ಫೋನ್ ಹೆಂಗು ತಕ್ಕ ಹೋಗ್ತೋ. ಆವಾಗ ಸೋ ಡಿವೈನ್ ಎಕ್ಸ್ಪೀರಿಯನ್ಸ್, ಬ್ರಹ್ಮ ಥರ, ಒಂದು ಬ್ರಹ್ಮ ಥರನೇ ನನಗೆ ಶಾಕ್ ಆಯಿತು. ಆಮೇಲೆ ಋಷಿಗಳು, ಋಷಿ ಬ್ರಹ್ಮದೇವರ ಋಷಿ ದೇವತಾ ಸ್ವರೂಪ ಎಲ್ಲ ನಮಗೆ ಅದರಲ್ಲಿ ಒಂದು ಫೀಲಿಂಗ್. ಏನಂದರೆ ಯದ್ಭಾವಂ ತತ್ ಫಲಂ ಅಂತ ಹೇಳ್ತಾರೆ. ದೇವರಂದ ನೀರು ಥರ ನೋಡಿ, ನೀರಿಗೆ ಯಾವಾಗ ಅದು ಡೇಟ್ ಆಫ್ ಬರ್ತ್ ಇದೆ, ಡೇಟ್ ಆಫ್ ಎಕ್ಸ್ಪೈರ್ ಇರಲ್ಲ. ನೀರಿನಲ್ಲಿ ನೀವು ಅರಶಿನ ಆಗಿದ್ರೆ ಅರಶಿನ ನೀರು, ಕುಂಕುಮ ಆಗಿದ್ರೆ ಕುಂಕುಮ ನೀರು, ಸಾಲ್ಟ್ ಆಗಿದ್ರೆ ಸಾಲ್ಟ್ ನೀರು, ಬಿಸಿ ಆಗಿದ್ರೆ ಬಿಸಿ ನೀರು, ಕೋಲ್ಡ್ ಆಗಿದ್ರೆ ಐಸ್ ವಾಟರ್, ಅದೇ ಅದೆಲ್ಲರೂ ಪ್ರಾಣ. ಅದೇ ದೇವರ ಹಂಗೆ, ನೀವು ಏನು ಭಾವ, ನೀವು ಅಲ್ಲಿ ಹೋಗಿ ಇದು ದೇವರ ಅಂದರೆ ನಿಮಗೆ ಏನೋ ಒಂದು ದೇವತರ ಒಂದು ನಿಮಗೆ ಕಾಣಿಸ್ತಾರೆ. ಇದು ಬರೀ ಮಿಡ್ ಪರ್ವತ ಅಂದರೆ ನಿಮಗೆ ಮೌಂಟ್ ಸ್ನೋ ಮೌಂಟನ್ ಥರ ಕಾಣಿಸುತ್ತೆ. ಬಿಕಾಸ್ ಏನಂದರೆ ಅದು ಆ ಮೌಂಟನ್ ಇಲ್ಲ, ಅದು ಥೌಸಂಡ್ಸ್ ಆಫ್ ಇಯರ್ಸ್ ಸಿದ್ಧ ಋಷಿಗಳೆಲ್ಲ ಅದ ಪೂಜೆ ಮಾಡಿ ತಪಸ್ಸು ಮಾಡಿರ್ತದ. ಅದಕ್ಕೆ ನೋಡಿ ಈಗ ಅದು ಕಾಪಾಡೋದು ಟಿಬೆಟ್ನವರು, ಅವರು ಮಾಡೋ ಕೋರ ಅಂಗ ಪ್ರದಕ್ಷಿಣೆ ಮಾಡ್ತಾರೆ, ಅದು ಬಿಹೈಂಡ್ ಯುವರ್ ಇಮ್ಯಾಜಿನೇಷನ್. ಅದಕ್ಕೆ ನಾನು ಫಸ್ಟು ಆ ಯಮದ್ವಾರ ಕ್ರಾಸ್ ಆದ್ಮೇಲೆ ಅವ್ರು ತೋರಿಸಿದ್ರು, ಅವ್ರು ಫಸ್ಟ್ ನಮಸ್ಕಾರ ಮಾಡಿದ್ರು, ಕಾಲು ತೊಂಡು ನಮಸ್ಕಾರ ಮಾಡಿದ್ರು. ಏನಂದ್ರೆ ನಮಗೆ ದೇವರು ನಮಗೆ ಈ ಕಣ್ಣು ಕಾಣಿಸಲ್ಲ, ಓನ್ಲಿ ಇಮ್ಯಾಜಿನೇಷನ್. ನೀವು ದೇವರು ನೋಡಿದ್ರಿ ಅಂದರೆ ಇಟ್ ಈಸ್ ನಾಟ್ ಇಟ್ ರಿಯಲ್, ನೋಡೋಕ್ಕಾಗಲ್ಲ. ಈ ಕಣ್ಣಿಗೆ ಆ ಶಕ್ತಿ ಇಲ್ಲ, ಅದು ಓನ್ಲಿ ಭಾವನೆ. ಏನಂದರೆ ನೋಡಿ, ನೀವು ಎಕ್ಸ್ರೇ ಮಾಡಬೇಕಂದ್ರೆ ಈ ಕ್ಯಾಮ್ರಾದಲ್ಲಿ ಆಗಲ್ಲ. ಎಕ್ಸ್ರೇನೇ ಸಿ ಟಿ ಸ್ಕ್ಯಾನ್ ಮಾಡ್ತಾರೆ, ಆಮೇಲೆ ಅದು
8: MRI
1: ಮಾಡ್ತಾರೆ. ಶಕ್ತಿ ಅದಕ್ಕೆ ಆ ಶಕ್ತಿ ಇದೆ. ಆ ಥರ ಈ ಕಣ್ಣಲ್ಲಿ ನಮಗೆ ದೇವರು ಕಾಣಿಸಲ್ಲ,
8: ಕಾಣಲ್ಲ.
1: ನೀವು ಒಂದು ಒಂದು ಎಕ್ಸ್ಪೀರಿಯನ್ಸ್, ಬಟ್ ನಿಮಗೆ ಅವರೇ ದೇವರು,
8: ಅದೇ ದೈವ ಮಾನಸ ರೂಪೇಣ.
1: ಅದಕ್ಕೆ ಅವರಿಗೆ ನಮಸ್ಕಾರ, ಅದಕ್ಕೆ ನಿಮ್ಗೆ ಭಾಗವತ ನಮಸ್ಕಾರ ಅಂತ ಹೇಳ್ತಾರೆ. ಭಕ್ತ ಅಂದರೆ ಭಕ್ತಿ ಇರೋದು, ನಮಗಿಂತ ಸ್ವಲ್ಪ ಬೆಟರ್ ಪೀಪಲ್. ಭಾಗವತೋತ್ತಮ ಅಂದರೆ ಬರೀ ಅವರು ದೇವ್ರ ಮೇಲೆ ಫೋಕಸ್ ಮಾಡಿ ಬೇರೆ ಏನು ನಮಗೆ ಬೇಡ ಅಂತ ಹೇಳ್ತಾರೆ ಅವರು. ನೋಡಿ, ಆ ಕೋರ ಮಾಡೋರು ಯಾರು ರಿಚ್ ಪೀಪಲ್ ಇಲ್ಲ, ಯಾರಿಗೇನು ದೊಡ್ಡ ದೊಡ್ಡ ಆಸೆಗಳೆಲ್ಲ ಇಲ್ಲ. ಅವರು ಏನಂದರೆ, ದೇವರೇ ಈ ಶರೀರ ಕೊಟ್ಟಿದ್ದೀರಾ, ಇದು ನಿನಗೆ ಅರ್ಪಣ, ನನಗೆ ಮುಕ್ತಿ, ಐ ವಾಂಟ್ ಎಂಡ್ ದಿಸ್ ಇಸ್ ವಿಲ್ ಬಿ ಲಾಸ್ಟ್ ಲೈಫ್. ಅವ್ರು ಬೇಡ್ಕೊಂಡೋದು ಅದೇ ಅವ್ರಿಗೆ ದೇವ್ರು ಕೊಡ್ತಾರೆ. ಬಿಕಾಸ್ ಅವ್ರಿಗೆ ಬೇರೆ ಏನು ಆಸೆ ಇಲ್ಲ, ಅವ್ರಿಗೇನು ಆಸ್ತಿ ಬೇಕು ದುಡ್ಡು ಬೇಕಂತಿಲ್ಲ. ಅವ್ರು ನಿಜವಾದ ಭಕ್ತರುಗಳು. ಅವ್ರು ಕಂಪೇರ್ ಮಾಡಿದ್ರೆ ನಾನು ಜೀರೋ. ನಾನು ಹೇಳಿದ್ದೆ ಅವ್ರಿಗೆ, ನನ್ನ ನಿಮ್ಮನ್ನು ಕಂಪೇರ್ ಮಾಡಿದ್ರೆ ನಾನು ಜೀರೋ, ಥ್ಯಾಂಕ್ ಯು ಅಂತ ನಾನು ನಮಸ್ಕಾರ ಮಾಡಿದ್ದು. ಅದು ಅಮೇಝಿಂಗ್ ಎಕ್ಸ್ಪೀರಿಯನ್ಸ್.
0: ಅದೇ ನಮ್ಮ ಕೇಳುಗರಿಗೆ ಹೇಳಬೇಕು, ನಾವು ಅದು ಪರಿಕ್ರಮ ಇರೋದು ಮೂರು ದಿನ, ಮೂರು ದಿನದಲ್ಲಿ ನಾವು ಮುಗಿಸ್ತೇವೆ. ಬಟ್ ಅವರು ಹೆಜ್ಜೆ ನಮಸ್ಕಾರ ಮಾಡೋದು ಅದೇ 58 kilometers 6 weeks
1: ಒಂದು ಇಷ್ಟೇ ಒಂದು ಚಿಕ್ಕ ಒಂದು ಇದಾಗಿದೆ. ಅದರಲ್ಲಿ ಅವರು ಹಿಂಗೆ ಕೂತ್ಕೊಳ್ತಾರೆ, ಒಂದು ಚಿಕ್ಕ ಸ್ಟವ್ ಇದೆ ಅವರು ಅಲ್ಲಿ, ಒಂದೊಂದು ಕ್ಯಾಪ್ ಅಲ್ಲಲ್ಲೇ ಇದೆ. ಅದರಲ್ಲಿ ಏನು ಒಂದು ರೊಟ್ಟಿ ಏನೋ ಸಿಂಪಲ್ ಫುಡ್ ಅಲ್ಲೇ. ಅದು ನಾನು ಹೋಗಿ ನೋಡ್ ಹೋಗುವಾಗ ನೋಡಿದ್ದು, ಅದರಲ್ಲಿ ನೀವು ಮಲ್ಕೊಂಡೋಗಲ್ಲ ಹಿಂಗೆ ಅಷ್ಟೇ. ಡೇಂಜರಸ್ ಮಲ್ಕೊಂಡಿದ್ರೆ, ಬಿಕಾಸ್ ದಟ್ ಆಕ್ಸಿಜನ್ ಅವ್ರು ಹಂಗೆ ಇರ್ತಾರೆ. ಹೆಂಗ ಇರ್ತಾರೆ ಗೊತ್ತಿಲ್ಲ. ಜೀವನ ಹೆಂಗ್ ಪೀಪಲ್ ಸರ್ವೈವಿಂಗ್ ಲೈಕ್ ದಟ್ ಯು ಕಂಪ್ಲೇನ್, ನನಗೆ ಏರ್ ಕಂಡೀಷನ್ ಇಲ್ಲ, ಹಾಟ್ ವಾಟರ್ ಇಲ್ಲ, ನನಗೆ ಇದಿಲ್ಲ ಅಂದ್ರೆ ಅವ್ರಿಗೇನಿದೆ? ಅದೇ ನಾವು ಏನ್ ಮಾಡ್ತೀವಿ ಅಂದ್ರೆ ದುಡ್ಡು ಕೊಡ್ತೀನಿ, ನನಗೆ ಕಂಫರ್ಟ್ ಬೇಕಂದ್ರೆ ಅಲ್ಲಿ ಹೋಗ್ಬಾರ್ದು. ಬಟ್ ಬೇಸಿಕ್ ಕಂಫರ್ಟ್ ಬೇಕು, ಅಫ್ಕೋರ್ಸ್ ಬೇಕ್ ಸೇಫ್ಟಿ ಅಂಡ್ ಕಂಫರ್ಟ್, ಬಟ್ ನಾಟ್ ಓನ್ಲಿ ಫಾರ್ ಕಂಫರ್ಟ್. ಅಲ್ಲಿ ಹೋಗ್ಬಾರ್ದು. ಡೋಂಟ್ ಕಂಪ್ಲೇನ್ ಅಬೌಟ್ ದ ಫುಡ್,
0: ಡೋಂಟ್
1: ಕಂಪ್ಲೇನ್ ದ ಕಂಡೀಷನ್, ಬಿಕಾಸ್ ಇಸ್ ದಟ್ ಪ್ಲೇಸ್ ಈಸ್ ನಾಟ್ ನಾರ್ಮಲ್ ಪ್ಲೇಸ್. ನಮಗೆ ಆಗಲ್ಲ, ಇಂಪಾಸಿಬಲ್. ನಮಗೆ ನೀವು ನಡ್ಕೊಂಡು ಹೋದಕ್ಕೆ ನಮಗೆ ಇಷ್ಟು ಕಷ್ಟ, ಅವರೆಲ್ಲ ಸಾಮಾನು ತರಬೇಕು. ಅದಕ್ಕೆ ಆ ಟಿಬೆಟ್ ಅವ್ರು ಕೋರಾಮ್ ಮಾಡೋರ್ಗು ಅವ್ರು ನಮಸ್ಕಾರ ಮಾಡಬೇಕು.
0: ಖಂಡಿತ
1: ಅವ್ರು ನಿಜವಾದ ದೇವತಾ ಸ್ವರೂಪ ನೋಡಿ. ಅವರು ಶಾರ್ಪಾಗೆ ಎರಡು ಕ್ವಾಲಿಟೀಸ್ ಇದೆ ನೇಪಾಲೀಸ್ಗೆ, ಗೂರ್ಖಾ ಸೇವಿಂಗ್ ನೇಷನ್, ಶಾರ್ಪಾ ಸೇವಿಂಗ್ ಪೀಪಲ್. ಐ ಟೋಲ್ ದಮ್
0: ಖಂಡಿತ,
1: ಬಿಕಾಸ್ ಗೂರ್ಖಾಸ್ ಇದ್ದಾರೆ
0: ಕರೆಕ್ಟ್.
1: ಯಾವಾಗಲೂ ಮೌಂಟನ್ ಅವರಿಗೆ ಆ ಟಾಪ್ ಮೋಸ್ಟ್ ಡಿಫಿಕಲ್ಟ್ ಪೊಸಿಷನ್ ಎಲ್ಲ ಪೋಸ್ಟ್ ಮಾಡ್ತಾರೆ, ಬಿಕಾಸ್ ಅವ್ರು ಅಲ್ಲಿ ಮೌಂಟೈನ್ ಅಲ್ಲಿ ಅವ್ರಿಗೆ ಅಭ್ಯಾಸ ಇದೆ. ಅದಕ್ಕೆ ನಮಗೆ ಲಡಾಖ್ನಲ್ಲಿ ಕೈಲಾಸ ಈ ಬಾರ್ಡರ್ನಲ್ಲೆಲ್ಲ ಅವರು ಆ ಮೌಂಟೈನ್ನಲ್ಲಿ ಮಾಡ್ತಾರೆ, ಅವ್ರಿಗೆ ಅಭ್ಯಾಸ ಇದೆ. ದೇಗೋ ಎಕ್ಸ್ಟ್ರಾಡನರಿ. ಇವನು ಅಲ್ಲಿ ಕೇಳಿದ್ರು ನಮ್ಮನ್ನು ಲಡಾಖ್ನಲ್ಲಿ ಹೋಗುವಾಗ, ನಾವು ಹೋಗಿದ ಮೇಲೆ ಇನ್ನೂ 1000 meters ಅಲ್ಲಿ ನಮ್ಮ ಬಿಡಲ್ಲ, ನಾವು ಹೋಗಕ್ಕಾಗಲ್ಲ, ಅವ್ರು ಅಲ್ಲೇ ಇರೋದು. ಅಯ್ಯೋ ಅಯ್ಯೋ ಆ ಥರ. ಅದಕ್ಕೆ ಆ ಟಿಬೆಟ್ಗೆ ನಮ್ಮ ನಮಸ್ಕಾರ ಮಾಡಿ ಅವರು ಕಾಪಾಡಿದ್ದಾರೆ. ಇಷ್ಟು ಚೈನೀಸು ಈಗ ಪರವಾಗಿಲ್ಲ, ಮುಂಚೆ ಎಲ್ಲ ಚೈನೀಸ್ ತುಂಬ ಕಾಟ್ ಕೊಟ್ಟಿದ್ರು, ತುಂಬ ಅವ್ರಿಗೆ ಪ್ರಾಬ್ಲಮ್ ಕೊಟ್ಟಿದ್ರು, ಆದರೂ ಕೂಡ ಅವ್ರ ಭಕ್ತಿ ಬಿಡಲಿಲ್ಲ ನೋಡಿ. ಈಗ ಎಲ್ಲ ನಮಸ್ಕಾರ ಮಾಡಿ ಆ ಕಲ್ಚರ್ ಹಂಗೆ ಕಂಟಿನ್ಯೂ
0: ಮಾಡಿದ್ದಾರೆ.
1: ಚೈನೀಸ್ ಗೌರ್ಮೆಂಟ್ ಆಲ್ಸೋ ಇಸ್ ಐ ಹ್ಯಾವ್ ಟು ಸೇ ಯು ನೋ ಒನ್ ಥಿಂಗ್ ಇಸ್ ಗುಡ್, ದೇ ಡಿಡ್ನ್ಟ್ ಅಲೋ ಎನಿಬಡಿ ಟು ಕ್ಲೈಮ್ ಇಟ್.
0: ಅದು ಕರೆಕ್ಟ್.
1: ಇನ್ನೊಂದು ಪೀಪಲ್ ಸೇ ಓ ಯಾರು ಮಾಡಿಲ್ಲ ಅಂದ್ರೆ ದೇ ಸ್ಟಾಪ್ಡ್, ದೇ ಡೋಂಟ್ ವಾಂಟ್ ಇಟ್ ಟು ಕ್ಲೈಮ್ ಆಫ್ಟರ್ ದರ್ನ್ ಫ್ಲಾಟ್. ದಟ್ ವೇ ಇಸ್ ಚೈನೀಸ್ ಆಲ್ಸೋ ಬಿ ಯು ಹ್ಯಾವ್ ಟು ಅಪ್ರಿಷಿಯೇಟ್. ಬಟ್ ಚೈನೀಸ್ ಗೇವ್ ಲಾಟ್ ಆಫ್ ಟ್ರಬಲ್ ಟು ಟಿಬೆಟಿಯನ್ಸ್
0: ಕರೆಕ್ಟ್.
1: ಈಗ ಪರವಾಗಿಲ್ಲ, ಬಟ್ ಮುಂಚೆ ರೆಸಿಸ್ಟೆಂಟ್ ಅಂಡ್ ದೇ ಜಸ್ಟ್ ಯುನೋ ಈ ಪ್ರದಕ್ಷಿಣ ಕಲ್ಚರ್ ಬಿಡಲಿಲ್ಲ ನೋಡಿ, ಪ್ರದಕ್ಷಿಣ ಮಾಡೋದು ಬಿಡಲಿಲ್ಲ. ಈಗ ಚೈನೀಸ್ ಮಾಡ್ತಾ ಇದಾರೆ, ಚೈನೀಸ್ ಆಲ್ಸೋ ಐ ಹವ್ ಸೀನ್ ದ ಪೀಪಲ್ ಫ್ರಮ್ ಚೈನಾ, ಚೈನೀಸ್ ದಿ ಕ್ಯಾನ್ ಐಡೆಂಟಿಫೈ, ದೇ ಆಲ್ಸೋ ಡೂಯಿಂಗ್ ಇಟ್
0: ನೋಡಿ. ಏನೋ ಒಂದು ಇದೆ ಅವ್ರಿಗೆ,
1: ಅವ್ರಿಗೇನು ಒಂದು ಸಮ್ ಟರ್ನಿಂಗ್ ಪಾಯಿಂಟ್. ಫ್ಯೂ ಚೈನೀಸ್ ಐ ಹವ್ ಸೀನ್.
0: ಏಕೆಂದರೆ ಅಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ನಾವು ಬೆಂಗಳೂರಲ್ಲಿ ರೋಡಲ್ಲಿ ಟಾರ್ ಹಾಕೋಕ್ಕಿಂತ ಮುಂಚೆ ಕಲ್ಲುಗಳು ಹಾಕಿರ್ತಾರಲ್ಲ, ಆ ಥರ ಟೆರೇನ್ ಅದು. ಅದರಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ ಅಂದರೆ ಅವರು ಇಲ್ಲಿ
1: ನಾವು
0: ಸಾಧ್ಯನೇ ಇಲ್ಲ
1: ಅಂತ. ನಮ್ಮ ಹತ್ರ ನಾವು 4 ಅಂಗ ಪ್ರವೇಶ
0: ಮಾಡೋದು
1: ಮಾಡ್ತಾ ಇದಾರೆ ದೇವರ ಅವ್ರಿಗೆ. ನಾನು ಹೇಳಿದ್ದು ಇವರು ಚೆನ್ನಾಗಿರ್ಬೇಕು, ನಾವು ಯಾವಾಗಲೂ ಒಂದು ಕಡೆ ಹೋದ್ರೆ ಭಕ್ತರು ಚೆನ್ನಾಗಿರ್ಬೇಕು, ನಿಜವಾದ ಭಕ್ತರು ಚೆನ್ನಾಗಿರ್ಬೇಕು. ಅವ್ರು ಚೆನ್ನಾಗಿದ್ರೆ ಭಕ್ತಿ ಸಂಸ್ಕೃತಿ ಆ ಸಂಪ್ರದಾಯ ಇರುತ್ತೆ. ಬರೀ ನಾವು ವಿಸಿಟರ್ ಆಗಿ ಹೋಗಿ ದರ್ಶನ ಮಾಡಿದ್ರೆ ಏನು ಪ್ರಯೋಜನ? ಅದಕ್ಕೆ ನಾ ರಿಯಲಿ ಪ್ರೇ ಆನೆಸ್ಟ್ಲಿ ಆಮ್ ಟೆಲಿಂಗ್, ಅವ್ರು ಇವರೆಲ್ಲ ಚೆನ್ನಾಗಿರ್ಬೇಕು ಸ್ವಾಮಿ, ಇವ್ರನ್ನ ಇವೆಲ್ಲ ನೋಡ್ಕೊಳ್ಳಿ ಅಂತ ನಾನು ಪ್ರಾರ್ಥನೆ ಮಾಡಿದ್ದು. ಐ ಪ್ರೇಡ್ ಐ ಟಚ್ ದರ್ ಫೀಟ್, ಐ ಸೆಡ್ ಲುಕ್ ಯುನೋ ಐ ಟಚ್ ದರ್ ಫೀಟ್, ಬಿಕಾಸ್ ನಮಗೆ ಅವ್ರು ಯಾರೋ ಗೊತ್ತಿಲ್ಲ, ಬಟ್ ಐ ರಿಯಲಿ ಟಚ್ ದರ್ ಫೀಟ್. ಐ ಆಮ್ ರಿಯಲಿ ಇನ್ನೂ ನನಗೆ ಹೇಳೋಕ್ಕಾಗಲ್ಲ ಏನು ಬರ್ತೀವಿ, ಅವ್ರಿಗೆ ಏನು ಆಶೆ ಇದೆ ಏನೂ ಇಲ್ಲ. ನಮಗೆಲ್ಲ ಪರ್ಸ್ನಲ್ ನಮಗೇನೊಂದು ಒಂದು ಅಚೀವ್ಮೆಂಟ್ ಆಗಿ ಹೋಗುತ್ತೀರಿ, ಅವ್ರಿಗೆ ಏನು ಅಚೀವ್ಮೆಂಟ್ ಇಲ್ಲ, ಏನು ಗೋಲ್ ಇಲ್ಲ, ದೇವರೇ
0: ಅಷ್ಟೇ.
1: ದೇ ಆರ್ ಆಟ್ಸ್.
0: ಆಮೇಲೆ ನೀವು ನಾರ್ತ್ ಫೇಸಲ್ಲಿ ಇರಬೇಕಾದ್ರೆ ಇನ್ನೂ ಎರಡು ನಂದಿ, ನಿಮಗೆ ನಂದಿ ದೇವತೆ.
1: ಹೌದು ಹೌದು, ಅದು ಇದು ಫೇಸ್ಬುಕ್ನಲ್ಲಿ ಎಲ್ಲ ಪೋಸ್ಟ್ ಮಾಡಿದೆ. ನನಗೆ ಅದು ಒಂದು ಶಾಕ್, ಎರ್ಲಿ ಮಾರ್ನಿಂಗ್ ಬೆಳಗ್ಗೆ ಬೆಳಗ್ಗೆ ನಾನು ಅದು ಸೂರ್ಯೋದಯ ಆವಾಗ ಸ್ಟೇಕಿಂಗ್ ಅದು ಸೂರ್ಯೋದಯ ಅರುಣ ಅದು ಗೋಲ್ಡನ್
8: ಗೋಲ್ಡನ್ ಅದು ಅದು ಕರೆಕ್ಟ್
1: ಈ ನಂದಿ ಕಾಣದ್ದು ಮಾತ್ರ ನನಗೆ ತುಂಬಾ ಆಶ್ಚರ್ಯ ತಿರ್ಗಾ ನಾನು ಶಾಕ್ಡ್ ಅಂಡ್ ತಿರ್ಗಾ ನಾನು
8: ಜೂಮ್ ಮಾಡಿ
1: ಜೂಮ್ ಮಾಡಿ ಅದು ಇದು ಮಾಡಿದ ಮೇಲೆ ನನಗೆ ಆಶ್ಚರ್ಯ ಆನಂದ ನಮ್ಮ ಗುರುಗಳಿಗೆ ಕಲಿಸಿದ್ದೆ ನಮ್ಮ ಗುರುಗಳಿದ್ದಾರೆ ಅವ್ರಿಗೆ ಕಲಿಸಿದ್ದು ಅವರು 2003 ಹೋಗಿದ್ರು ಅವಾಗ ಏನಿಲ್ಲ ವಿಡಿಯೋ ಇದೆ ಯೂಟ್ಯೂಬ್ ನಲ್ಲಿ ಲಿಟ್ರಲಿ ಇದು ಸಾಗಾ ನಾಟ್ ನೋ ನೋ ಸಾಗಾ ಟೌನ್ ನೋ ಬ್ರಹ್ಮಪುತ್ರ ಬ್ರಿಡ್ಜಸ್ ಅಂಡ್ ನಥಿಂಗ್ ನೋ ಬಸ್ಸಸ್ ಓನ್ಲಿ ಫೋರ್ ವೀಲ್ ಡ್ರೈವರ್ ಕ್ಯಾನ್ ಗೋ ಅಂಡ್ ಆಮೇಲೆ ಆ ಬ್ರಹ್ಮಪುತ್ರ ನದಿ ಕ್ರಾಸ್ ಮಾಡೋದು ಒಂದು ಇದು ಒಂದು ಶಿಪ್ ತರ ಬೋಟ್ ತರ ಆ ಬೋಟ್ ಒಳಗಡೆ ಈ ಜೀಪು ಆಮೇಲೆ ಕ್ರಾಸ್ ಮಾಡ್ತಾರೆ ಹಳೆ ಚೈನಾ ದಟ್ ದಟ್ ವಾಸ್ ಹೌದು ಇಟ್ ವಾಸ್ ಒರಿಜಿನಲ್ ಟಿಬೆಟ್ ಇನ್ ದಟ್ ವಿಡಿಯೋ ಇದೆ ದೇ ಟ್ರಾವೆಲ್ ಎಲ್ಲಿನೂ ಅಕಾಮಡೇಷನ್ ಇಲ್ಲ ಫುಲ್ ಟೆಂಟ್ ಅಂಡ್ ಓಪನ್ ಸ್ಪೇಸ್ ಅವ್ರು ಮಾಡಿದ್ದಾರೆ ಅಲ್ಲಿ ಹೋಗಿ ಬ್ರಹ್ಮಯಜ್ಞ ಮಾಡಿದ್ದಾರೆ ಅವರು ಅದು ಯೂಟ್ಯೂಬ್ನಲ್ಲಿ ಚಿನ್ನಜೀಯರ್ ಕೈಲಾಸ ಅಂತ ಕೈಲಾಸ ಯಾತ್ರೆ ಅಂತ ಯೂಟ್ಯೂಬ್ನಲ್ಲಿ ನೀವು ಹಾಕಿದರೆ ಅದು ನಿಮಗೆ ಬರುತ್ತೆ ಅದು ನೋಡಿದರೆ ನನಗೆ ಈಗ ನಾವು ಮಾಡೋದೆಲ್ಲ ನಥಿಂಗ್ ಅವರು ದೇವರು ಕರ್ಕೊಂಡು ಹೋಗಿದ್ದಾರೆ ಅದು ಬ್ಯೂಟಿಫುಲ್ ಇಲ್ಲ ರಿವರ್ಸು ಹೀಗೆ ದಾರಿ ಇಲ್ಲ ದೇ ಕ್ರಾಸ್ ದ ರಿವರ್ಸ್ ಕೈಲಾಸ ಮಾಡುವಾಗ ಪರಿಕ್ರಮ ಮಾಡುವಾಗ ಅಲ್ಲಿ ಏನಿಲ್ಲ ದಾರಿ ಇಲ್ಲ ದೇ ಕ್ರಾಸ್ ದ ರಿವರ್ ಎವ್ರಿಥಿಂಗ್ ಅದರಲ್ಲಿದೆ ಯಾಕಂದ್ರೆ ಚಿನ್ನಜಿಯ ಕೈಲಾಸ ಯಾತ್ರೆ
8: ನೋಡ್ತೀನಿ
1: ಬ್ಯೂಟಿಫುಲ್
8: ಆಮೇಲೆ ನೀವು ನಾರ್ತ್ ಫೇಸ್ ಆಗತ್ತೆ ಎರಡನೇ ದಿನ ಡೋಲ್ಮಾಲ ಪಾಸ್
1: ಹೌದು
8: ಅದನ್ನ ನೋಡಿದ್ರೇನೆ ಭಯ ಆಗತ್ತೆ
1: ಅಯ್ಯೋ ಅದು ಎಲ್ಲರಿಗೂ ಭಯ ಅವ್ರಿಗೆ ಮಿಂಚೆ ಬಾರ್ ಮಾಡಿದ್ರು ಇದು ನಾಟ್ ಈಸಿ ನಾವು ಟಿಬೆಟ್ನವರು ಇಲ್ಲೇ ಹುಟ್ಟಿರೋದು ಬಟ್ ನಮಗೇನೆ ಪ್ರಾಬ್ಲಮ್ ಇದೆ ನಮಗೇನೆ ಸ್ಟ್ರಗಲ್ ನಿಮಗೆ ಡೆಫಿನೆಟ್ಲಿ ಪ್ರಾಬ್ಲಮ್ ಇರುತ್ತೆ ಅದಕ್ಕೆ ನಿಮಗೆ ಯಾರಾಗೆಲ್ಲ ಆಕ್ಸಿಜನ್ ಪ್ರಾಬ್ಲಮ್ ಯಾರಿಗೆಲ್ಲ ವೀಕು ಬೇಡ ಅಂತ ಹೇಳಿದ್ರು ಒಂದು ಲೇಡಿ ಕೇಳೇ ಇಲ್ಲ ಶಿ ರಿಯಲಿ ಹ್ಯಾಡ್ ಅ ವೆರಿ ಟಫ್
8: ಟೈಮ್
1: ಬಟ್ ಅವರು ಮೂರು ಶಾರ್ಪ್ ಅವಳ ಪ್ರೊಟೆಕ್ಟ್ ಮಾಡಿ ಅವ್ರಿಗೆ 26 ಆಕ್ಸಿಜನ್ ಬಾಟಲ್ಸ್ ಯೂಸ್ ಮಾಡಿದ್ರು ಆಮೇಲೆ ದೇ ಶಿ ದೇ ಲಿಟ್ರಲಿ ಕ್ಯಾರಿಡ್ ಹರ್ ಆ್ಯಂಡ್ ಟು ಸೇವ್ ಹರ್ ಲೈಫ್ ಅದು ಅಮೇಝಿಂಗ್
8: 5,700 ಮೀಟರ್ಸ್ ಅಬೌವ್ ಸೀ ಲೆವೆಲ್ ಎವರೆಸ್ಟ್ ಬೇಸ್ ಕ್ಯಾಂಪ್ ಅಷ್ಟು ಅದು ಅದಕ್ಕಿಂತ ಜಾಸ್ತಿ
1: ಹೋಗಿ ಅಲ್ಲಿ ನಾನು ಎಲ್ಲಿದ್ದು ಅಲ್ಲೆಲ್ಲ ಫೋಟೋ ತೆಗೀನಿ ಅಲ್ಲಿ ಎಲ್ಲೋದ್ರೆ ಫೋಟೋ ತೆಗಿತೀನಿ ಆಮೇಲೆ ಅಲ್ಲಿ ಹೋಗಿ ಆ ಗೌರಿಕೊಂಡ
8: ಕೆಳಗಡೆ
1: ಅಲ್ಲೆಲ್ಲ ಹೋಗಿ ತುಂಬಾ ಎಂಜಾಯ್ ಮಾಡಿದ್ದು
8: ನೀವು ಹೋದಾಗ್ಲೂ ಅಷ್ಟೇ ಅಲ್ಲಿ ಸ್ನೋ ಆಗ್ತಿತ್ತು ಅನ್ಸುತ್ತೆ
1: ಹೌದು ಅಲ್ಲಿ ಡೆರಾಪುರ್ನಲ್ಲಿ ಸ್ನೋ
8: ಸ್ನೋ ಅದೇ ಕರೆಕ್ಟ್
1: ನಾವು 4:30 ಅಲ್ಲಿ ಹೋಗಿದ್ದೀವಿ ಫುಲ್ ದರ್ಶನ ಆಮೇಲೆ 5:00 ಲಾಡ್ಸ್ 5:30 ಸ್ನೋಫಾಲ್ ಹೆವಿ ಸ್ನೋಫಾಲ್ ಫಾರ್ 1.5 hours ನಾನ್ ಸ್ಟಾಪ್ ನಾನು ಎಲ್ಲಿ ಇಲ್ಲ ಕೂತಿದ್ದು ಒಂದು ಒಂದು ಸೀಟ್ ಇದ್ದಿದ್ದು ಅಲ್ಲಿ ಕೂತ್ಕೊಂಡು ಕೂತಿದ್ದು ದೇವ್ರು ನೋಡಿ ನಮಸ್ಕಾರ ಮಾಡಿ ಆಮೇಲೆ 1 hour ಮೇಲೆ ಆದ್ಮೇಲೆ ಇಷ್ಟು ಸ್ನೋ ಇದ್ದಿದ್ದು ಅದು ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅದಕ್ಕೆ ಪೊಲೀಸ್ ಎಲ್ಲ ವಾರ್ನ್ ಮಾಡಿದ್ರು ಬರಬೇಡ ಹೊರಗಡೆ ಬರಬಾರ್ದು ರಿಸ್ಕ್ ಅಂತ ಎಲ್ಲರೂ ಹೋಗಿ ಹೋಗಿ ಹೋಗಿ ಅಂತ ವಾರ್ನ್ ಮಾಡಿ ಪೊಲೀಸಲ್ಲಿ ಈಗ ತುಂಬ ಜಾಸ್ತಿ ಆಗಿದ್ದಾರೆ ವಾರ್ನ್ ಮಾಡ್ತಾ ಇದ್ದಾರೆ ಮೆಡಿಕಲ್ ಬೇಸಿಕ್ ಮೆಡಿಕಲ್ ಕ್ಯಾಂಪ್ ಬಾಕಿ ಆಗಿದ್ದಾರೆ ವಾಟ್ ಎವರ್ ಇಟ್ ಕ್ಯಾನ್ ಬಟ್ ತುಂಬಾ ಜನ ಕೇಳಲ್ಲ
8: ಕರೆಕ್ಟ್ ಆಮೇಲೆ ನೀವು 5,700 ಮೀಟರ್ಸ್ ಹೋಗ್ತೀರಾ ಅಲ್ಲಿ ನಿಮಗೆ ಬಲ್ಗಡೆ ಅದು ಗೌರಿ ಕೊಂಡಿದೆ ಅಲ್ಲಿಂದ ನೀವು ಇಳಿಯೋದು ತುಂಬಾ ಸ್ಟೀಪ್ ಆಗಿದೆ ಅದೊಂದು 5 kilometers ಏನೋ
1: ಇರ್ಬೇಕು ಜಾಸ್ತಿ
8: ಇರ್ಬೇಕು
1: ಸಿಂಪಲ್ ಆಗಿ
8: ಬಂದಾಯ್ತು ಅದಾದ್ಮೇಲೆ ನಿಮ್ಗೆ ಕೈಲಾಸ ಪರ್ವತ ಕಾಣಲ್ಲ ಅಷ್ಟೇ ಅದರಿಂದ
1: ಅದಕ್ಕೆ ನಾವೇನ್ ಮಾಡೋದು ಅಲ್ಲಿಂದ ಬೆಟ್ ಹಾಕಿದಂತ ನಾವು ಇದು ಜೀಪ್ ತಗೊಂಡು
8: ಬೆಸ್ಟ್
1: ಬಂದ್ಬಿಟ್ಟಿದ್ರು
8: 20 minutes
1: ಏನಂದ್ರೆ ಅಲ್ಲಿ ಹೋಗಿ ತಿರ್ಗಾ ಅಕಾಮಡೇಷನ್ ಪ್ರಾಬ್ಲಮ್ ಬಾತ್ರೂಮ್ ಪ್ರಾಬ್ಲಮ್ ಆಯ್ತು ದರ್ಶನ
8: ಕರೆಕ್ಟ್
1: ಬಂದಾಯ್ತು ಬಂದು ಚೆನ್ನಾಗಿ ಡಾಲ್ಸಿನಲ್ಲಿ ನಾವು ರೆಸ್ಟ್
8: ಆಮೇಲೆ ಡಾರ್ಚಿನಿಂದ ವಾಪಸ್ ನೀವು
1: ಅದು ತುಂಬಾ ಕಷ್ಟ ಡಾರ್ಚಿನಿಂದ ಸಾಗಾ ಬರೋದು ಒಂದೇ ಸ್ಟ್ರೆಚ್ 11 hours
8: ಕರೆಕ್ಟ್
1: ಬಟ್ ಅದು ಒಂದೇ ಇದು ಆಮೇಲೆ ಆಕ್ಸಿಜನ್ ಪ್ರಾಬ್ಲಮ್ ಸಾಗಾನಲ್ಲಿ ತುಂಬಾ ಜನಕ್ಕೆ ಫೇಸ್ ಮಾಡಿದ್ರು ಆಕ್ಸಿಜನ್ ಪ್ರಾಬ್ಲಮ್ ನೆಕ್ಸ್ಟ್ ಡೇ ಆಕ್ಚುಲಿ ವಾಸ್ ವೆರಿ ಟಫ್ ಅವರೆಲ್ಲ ತುಂಬ ಎಲ್ಲರಿಗೂ ತುಂಬ ಪ್ರಾಬ್ಲಮ್ ಆಯ್ತು. ದ ಡೇ ಆಫ್ಟರ್ ರಿಟರ್ನಿಂಗ್ ನೀವು ಕೈಲಾಸದಿಂದ ದಾಚಿಯಿಂದ ಬಂದು ಸಾಗಾ ಸ್ಟೇನಲ್ಲಿ ತುಂಬ ಜನಗಳಿಗೆ ಎಫೆಕ್ಟ್ ಆಯ್ತು. ಬಟ್ ಸೊ ಗುಡ್.
8: ಆಮೇಲೆ ನೀವು ತಿರ್ಗಾ ಊರು ಸೇರ್ಕೊಂತೀರ, ಅಲ್ಲಿಂದ ಸಿಡ್ನಿ ಬರ್ತೀರ. ಈಗ ಇನ್ನೊಂದು ಸ್ಪಾನ್ಸರ್ ಸಂದೇಶ ಕೇಳಿ ಭಾಗ ಮೂರು. ಕಿರಣ,
9: Are you or a loved one in need of an aged care facility? The St. Elizabeth Aged Care Facility and Nursing Home is situated in Dean Park, just 40 minutes drive from Sydney CBD on a beautifully landscaped and leafy 3.9 hectares. There are group therapy sessions with qualified staff, spiritual counselling, outings and celebrations for birthdays and Catholic holidays. For more information, please contact the St. Elizabeth Aged Care Facility and Nursing Home at 1 Simons Road, Dean Park, 2761, or telephone 8818 8500. The St. Elizabeth Aged Care Facility is a proud sponsor of 2RRR.
10: I feel like absolute crap. I hate myself. I hate my hair, my face. I have no personality. Nothing makes me happy anymore.
11: I had no idea my daughter had depression until I took her to a GP. I just thought she was being a typical teenager.
10: The doctor helped me deal with it, helped make sense of things.
12: Help someone find a way back from depression and anxiety. Find out where to get help at youthbeyondblue.com or call 1300 22 4636.
4: Love listening to community radio? Well, according to studies by the CBAA, 24% of radio listeners tune into community radio. That means stations such as 2RRR play an important role in delivering our community's up-to-date information. If you'd like to know more about our sponsorship or community messaging policies, get in touch today. Email office at 2RRR.org.au.
8: ನೀವು ಓವರ್ಆಲ್ ನಿಮ್ಮ ಎಕ್ಸ್ಪೀರಿಯನ್ಸ್ ಏನಂತ ಹೇಳ್ತೀರಾ?
1: ನನಗೆ ಯಾವಾಗಲೂ ಯಾತ್ರೆ ತೀರ್ಥಯಾತ್ರ ಅಫ್ಕೋರ್ಸ್ ಸೈಟ್ ಸೀಯಿಂಗ್ ಆಲ್ಸೋ ದೇ ಬಟ್ ನಾನು ಹೋಗುವಾಗ ಏನಂದ್ರೆ ನನ್ನ ಅಭ್ಯಾಸ ಅಂದ್ರೆ ಮುಂಚೆ ದೇವರ ಪ್ರಾರ್ಥನೆ ಮಾಡ್ತೀನಿ, ದೇವರೇ ಬರ್ತಾ ಇದ್ದೀನಿ ನನಗೆ ಮಾತ್ರ ಡಿಶ್ ದರ್ಶನ ಕೊಡಿ ಅಂತ ನಾನು ಬೇಡ್ಕೊಡ್ತೀನಿ. ಬಟ್ ಮೈ ಲಕ್ ಓ ಈಸ್ ಗ್ರೇಸ್ ಆಲ್ವೇಸ್ ಎನಿ ಪ್ಲೇಸ್ ಐ ಗೋ ಐ ಹ್ಯಾವ್ ಅ ದರ್ಶನ್ of the Bhagavan. Even though there's 100,000 people, that doesn't matter, difficult, and everybody complains, but somehow I get darshana. Adu bhagya sigutte. But nan yavagalu hoguvaga I do prana. No, everybody does, but I my personal experience, I'm not saying somebody is not doing it, but amela I also enjoy other things. Two difference.
8: Correct.
1: Nanu en martina andre ದೇವಸ್ಥಾನ ಹೋಗ ದೇವಸ್ಥಾನ ನನಗೆ ತುಂಬಾ ಇಷ್ಟ. ಸಮ್ ಅದರ್ ಥಿಂಗ್ಸ್ ಲೈಕ್ ಯು ನೋ ಆಲ್ ಎನಿ ಆಕ್ಟಿವಿಟೀಸ್ ಐ ನೆವರ್ ಲೀವ್ ದೆಮ್ ಐ ಗೋ ಫಾರ್ ಇಟ್.
8: ಕರೆಕ್ಟ್. ಅದೇ ನಮ್ಮ ಕೇಳುಗರಿಗೂ ಮತ್ತೆ ವೀಕ್ಷಕರಿಗೆ ಹೇಳಬೇಕು, ನನಗೆ ಋಷಿಕೇಶ್ ಭಟ್ರು ಒಂದು 27-28 ವರ್ಷದಿಂದ ಗೊತ್ತಿರಬಹುದೇನೋ. ಋಷಿಕೇಶ್ ಭಟ್ರು ಏನಂದ್ರೆ ಈಸ್ ಅ 8-year-old ಚೈಲ್ಡ್ ಇನ್ ಏನೋ ಇನ್ ಅಡಲ್ಟ್ ಬಾಡಿ. ಅವ್ರಿಗಿರೋ ಎಂಥೂಸಿಯಾಸಮು, ಅವರು ಈಗ ಕೆಲವು ವರ್ಷಗಳ ಹಿಂದೆ ಹೇಳಿದ್ರು, ಓ M7 ನೋಡ್ತಾ ಇರ್ತೀನಿ ಇವ್ರು ಸೈಕಲ್ ಮಾಡೋದು ಅಂತ, ನಡೀರಿ ಹೋಗೋಣ ಅಂದ್ರೆ 60-70 ಕಿಲೋಮೀಟರ್ ಏನೋ ಸೈಕಲ್ ಮಾಡಿದ್ರು ಭಟ್ರು. ಆಮೇಲೆ ಗೋಕಾರ್ಟಿಂಗ್ ಮಾಡಿದ್ದಾರೆ, ಏರೋಪ್ಲೇನ್ ಇಂದ ಜಿಗಿದಿದ್ದಾರೆ, ಸ್ಕೈ ಡೈವಿಂಗ್ ಮಾಡಿದ್ದಾರೆ, ಬಂಗಿ ಜಂಪಿಂಗ್ ಮಾಡಿದ್ದಾರೆ, ಯು ನೇಮ್ ಇಟ್ ಅಂಡ್ ಹೀ ಇಸ್ ಡನ್.
1: ರಾಫ್ಟಿಂಗ್ See, anything is available, anything is that is licensed, but I don't want to go unnecessary, but if it's all licensed and supervised by the people which is there, I go for it. I don't care how much, I go for it. Adhe nadu namage life nalli adu nimage yaru heltare iruvaga child agirbeku sayuvaga siddha yogi agi sayabeku
8: nodi.
1: When you last days you be like yogi. ಓಕೆ ನೋ.
8: ಆಮೇಲೆ ನಮ್ಮ ವೀಕ್ಷಕರಿಗೆ ಮತ್ತು ಕೇಳುಗರಿಗೆ ಇವಾಗ ಅವರು ಮಾನಸ ಸರೋವರ ಕೈಲಾಸ ಯಾತ್ರೆ ಪ್ರಿಪ್ರೇಷನ್ ಮಾಡ್ತಿದ್ದಾರೆ ಇಲ್ಲ ಆಸ್ಪಿರೇಷನ್ ಇದೆ ಅವ್ರು ಮಾಡಬೇಕು ಅಂದರೆ ಏನಾರು ಒಂದು ಮೆಸೇಜ್ ಇದೆಯಾ ಅವ್ರಿಗೆ?
1: ಏನಂದರೆ ಮಾನಸ ಸರೋವರ ಕೈಲಾಸ ಯಾತ್ರೆ ಈಸ್ ನಾಟ್ ದಟ್ ಈಸಿ ಬಟ್ ನಾಟ್ ಇಂಪಾಸಿಬಲ್. ನೀವೇನು ಮಾಡಬೇಕಂದ್ರೆ ಪ್ಲಾನ್ ಮಾಡಬೇಕು ನಿಮ್ಮ ಹೆಲ್ತ್ ಕಂಡೀಷನ್ಗೆ ಏನೆಲ್ಲ ರಿಸ್ಕು ಅಲ್ಲಿದ್ದರೆ ಅದು ಸ್ವಲ್ಪ ಕೇರ್ಫುಲ್ ಆಗಿದ್ದು ಹೋಗ್ಬೋದು. ಮೆಜಾರಿಟಿ ಆಫ್ ಪೀಪಲ್ ದ ಶುಗರ್ ಕೊಲೆಸ್ಟ್ರಾಲ್ ಹೋಗಿ ಎವರು ಹೋಗ್ಬೋದು, ಬಟ್ ಯು ಹ್ಯಾವ್ ಟು ಟೇಕ್ ಇಟ್. ಡೋಂಟ್ ಗೋ ಲೈಕ್ ಸೈಟ್ ಸೀಯಿಂಗ್ ಇಟ್. Don't go like, I know nowadays everybody ticking like in social media, I went here, I went there. Don't go like that. Any divination. You can go for trekking, you can go on sightseeing, but not temples. These temples, either Badrinath Adare, Kedarnath Adare, Muktinath Adare, Kailas Adare, ಒಂದು ಲೈಫ್ ಕೊಟ್ಟೇ ಜನಗಳಲ್ಲಿ ಹೋಗಿದ್ದಾರೆ. ನಾವು ಮುಕ್ತಿನಾಥ್ ಹೋಗ್ಬೇಕಂದ್ರೆ ನೋಡಿ, ಈಗ ಇಷ್ಟು ಫೆಸಿಲಿಟಿ ಇದ್ರೂ ಕೂಡ ಇಷ್ಟು ಕಷ್ಟ. ಎಷ್ಟು ಇಮ್ಯಾಜಿನ್
8: ಆಗಿನ ಕಾಲ
1: ಏನಂದ್ರೆ, ಅದು ಒಂದು ಲೈಫ್ ಅಚೀವ್ಮೆಂಟ್. 2 ಇಯರ್ಸ್ ಆವಾಗ ನೀವು ಸೌತ್ ಇಂಡಿಯಾದಿಂದ ಇಲ್ಲಿ ಬೆಂಗಳೂರು ಹೈದರಾಬಾದ್ ಇಲ್ಲಿಂದ ನೀವು ಇದು ನೇಪಾಳ ಹೋಗಿ ಏನು ಫೆಸಿಲಿಟೀಸ್ ಇಲ್ಲ, ಎಲ್ಲಿ ದಾರಿನೂ ಇಲ್ಲ, ದಾರಿ ಹೇಳೋರು ಯಾರು ಇಲ್ಲ, ಆ ಥರ ಇರುವಾಗ ಹೋಗಿ ಆ ದರ್ಶನ ಮಾಡಿಕೊಂಡು ಸಾಲಗ್ರಾಮ ತಂದಿದ್ದಾರೆ.
8: ಹೌದು ನೋಡಿ,
1: ಯಾಕೆ ಸಾಲಗ್ರಾಮ ಅಲ್ಲಿ ತಂದಿದ್ದಾರೆ? ಬಟ್ ಅವ್ರಿಗೇನಂದ್ರೆ ದರ್ಶನ ಪ್ರಾಣ ಹೋಗ್ಲಿ ಪರವಾಗಿಲ್ಲ, ಅವರು ತ್ಯಾಗ ಮಾಡಿ ಹೋಗಿ ಅದು ಪವಿತ್ರವಾಗಿ ಇಟ್ಟಿದ್ದಾರೆ. ಅಲ್ಲಿ ಹೋಗಿ ನಾವು ಬಾತ್ರೂಮ್ ಹೋಗೋದು, ಇದು ಮಾಡೋದು, ಅಲ್ಲಿ ಕಚಡ ಹಾಕೋದು ಮಾಡಲೇಬಾರ್ದು. ಅಲ್ಲಿ ಹೋಗಿ ನಾವು ಕಂಪ್ಲೇಂಟ್ ಮಾಡಬಾರ್ದು. ಅಲ್ಲಿ ಹೋಗಿ ನಾವು ಹಿಂಗೆ ಪೂಜೆ ಮಾಡ್ತಾರೆ ಅಲ್ಲಿ ಮಾಡಬಾರ್ದು. ಅಲ್ಲಿ ಹೋಗಿ ದರ್ಶನ ಮಾಡಿ ಬನ್ನಿ. ಈಗ

0: people not going for the focusing. ಅದು ಡಿಸ್ಟ್ರಾಯ್ ಮಾಡ್ತಾರೆ ಬಿಕಾಸ್ ದೇ ಬಿಗಿನ್ ಟು ವಿಸಿಟ್ ಲೈಕ್ ಹಾಲಿಡೇಸ್ ಪ್ಲೇಸ್. ಆ ಥರ ಹೋಗಬಾರ್ದು. ಯಾವ ದೇವಸ್ಥಾನಕ್ಕಾದರೂ ನೀವು ನೀವು ಇವು ಮೇಲ್ಕೋಟೆ ಆದರೂ ಕೂಡ ಹಾಗೆ ಹೋಗಬಾರ್ದು. ಅದು ದೇವ್ರ ತೀರ್ಥಯಾತ್ರ ಅಂತ ಹೋಗಿ ಅಲ್ಲಿ ನೀವೇನು ಮಾಡಿದ್ರೆ ಏನು ಅದು ಅಬ್ಯೂಸ್. ಅಲ್ಲಿ ರಿವರ್ಸ್ನಲ್ಲಿ ಕಾವೇರಿ ಸ್ನಾನ ಮಾಡ್ತಾರೆ, ಅಲ್ಲೇ ಬಟ್ಟೆ ಅದೇ ಸೋಪು ಎಲ್ಲ ನಾಶನ ಮಾಡ್ತಾ ಇದ್ದಾರೆ. ಆ ಥರ ಮಾಡಬಾರ್ದು. ಬಟ್ ನಾವು ಇಲ್ಲಿಂದ ಹೋಗೋರು ಮಾಡಲ್ಲ, ಬಟ್ ದಟ್ ಇಸ್ ಅ ವೇ ಯು ಗೋ. ಕಾವೇರಿ ಸ್ನಾನ ಅಂದರೆ ಅಲ್ಲಿ ಹೋಗಬೇಕು, ಬರೀ ಜಸ್ಟ್ ಮೂರು ಸಲ ನೋಡಬೇಕು, ಬರಬೇಕು ಅಲ್ಲಿ. ತಿರ್ಗಾ ಏನು ಮಾಡಬಾರ್ದು, ನೀವು ಬಟ್ಟೆ ನೀವು ವೆಟ್ ಕ್ಲಾತ್ ಇದೆ ಅದು ಮಾತ್ರ ನೀವು ಮಾಡ್ಬೋದು, ಅಲ್ಲಿ ಸೋಪ್ ಹಾಕಬಾರ್ದು, ತಿರ್ಗಾ ನೀವು ಬಟ್ಟೆ ತೊಳಿಬಾರ್ದು, ತಿರ್ಗಾ ನೀವು ಏನು ಮಾಡಬಾರ್ದು. ಅವ್ರು ಹೋಗಿದೆಯಾ ಹಂಗೆ ಸ್ನಾನ ಮಾಡಿ ಬರಬೇಕು, ಅದರಲ್ಲಿ ಇರಬಾರ್ದು. ನದಿನಲ್ಲಿ ಏನಾಡ್ತಾ ಇದ್ದಾರೆ, ನದಿ ಸ್ನಾನ ಯು ಶುಡ್ ನಾಟ್ ಬಿ ಇನ್ ಅ ನದಿ ಫಾರ್ ಮೋರ್ ದನ್ 5 ಮಿನಿಟ್ಸ್. ಆಮೇಲೆ ಸ್ನಾನ ಮಾಡಿ ನೀವು ಬಟ್ಟೆ ಕೊಟ್ಟು ಸಂಧ್ಯಾ ವಂದನ ಪೂಜೆ ಮಾಡ್ಬೋದು. ಬಟ್ ನಾಟ್ ಇನ್ ದ ನದಿ. ನದಿ ಇಸ್ ನಾಟ್ ಲೈಕ್ ಸ್ವಿಮ್ಮಿಂಗ್ ಪ್ಲೇಸ್, ಅಲ್ಲಿ ಆಟ ಆಡಬಾರ್ದು. ಬಟ್ ಅದಕ್ಕೆ ನದಿ ಎಲ್ಲ ಕೆಟ್ಟೋಗಿದೆ, ನದಿ ಎಲ್ಲ ಕೆಟ್ಟೋಗಿದೆ. ಈ ಕೇದಾರ್ನಾಥ್ ನೋಡಿ, ಇದು ಲಾಸ್ಟ್ ದಟ್ ಐಡೆಂಟಿ, ಜಸ್ಟ್ ಥೌಸಂಡ್ ಲ್ಯಾಕ್ಸ್ ಆಫ್ ಪೀಪಲ್ ಗೋಯಿಂಗ್ ಅಂಡ್ ಫಾರ್ ಯುನೋ ಜಸ್ಟ್ ಸೇಫ್ ಸೇಫ್
1: ಸೋಷಿಯಲ್ ಮೀಡಿಯಾ.
0: ಐ ಹ್ಯಾಡ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಕೇದಾರ್ನಾಥ್ನಲ್ಲಿ, ಬದ್ರಿನಾಥ್ನಲ್ಲಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್, ಹ್ಯಾಡ್ ತುಂಗನಾಥ್, ದಟ್ಸ್ ಹೈಯೆಸ್ಟ್ ಶಿವ ಟೆಂಪಲ್.
1: ಹೌದು, ಕರೆಕ್ಟ್.
0: ಹೈಯರ್ ದನ್ ನಾವುಕೊಂಡು ಹೋಗಿದ್ದೀವಿ.
1: ಅದೇ
0: ನಾನು ಮುಕ್ಕಾಲಿಗೆ ಹೋಗಿದ್ದೀನಿ, ಆಮೇಲೆ ಸ್ಟೋಮ್ ಬಂತು, ನಾನು ಅನ್ಕೊಂಡಿದ್ದೀನಿ ಆಗಲ್ಲ ಅಂತ. ಬಟ್ ಸಮಯ
1: ಆಯ್ತು,
0: ದರ್ಶನ ಮಾಡಿ ಅಲ್ಲಿ ಫ್ರೀಸಿಂಗ್, ಆಮೇಲೆ ಬಂದಾಯ್ತು. ಆ ಥರ ದೇವರೆಲ್ಲ ಒಂದು ಕೊಟ್ಟಿದ್ದಾರೆ ಅಪರ್ಚುನಿಟಿ. ಐ ಆಮ್ ಥ್ಯಾಂಕ್ಫುಲ್. ಐ ಹ್ಯಾಡ್ ಮೈ ಡಿವೈನ್ ಎಕ್ಸ್ಪೀರಿಯನ್ಸ್. ಐ ಸೆಲೆಬ್ರೇಟ್ ದೀಪಾವಳಿ ಇನ್ ಬದ್ರಿನಾಥ್. ತುಂಬಾ ಆಸೆ ಇದ್ದಿದ್ದು ಬದ್ರಿನಾಥ್ನಲ್ಲಿ ದೀಪಾವಳಿ. ಅಲ್ಲಿ ಹೋಗಿ ಪಟಾಕಿ ಎಲ್ಲ ತಗೊಂಡು ಆ ಮಕ್ಕಳೆಲ್ಲ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಕರೆದು ಬ್ಯಾನಿ ಅಂತ ಎಲ್ಲ, ಒಂದು ಅದು ಒಂದು ಡಿವೈನ್ ಎಕ್ಸ್ಪೀರಿಯನ್ಸ್. ಕೇದಾರ ಕೈಲಾಸ ಇಸ್ ವೆರಿ ಡಿವೈನ್ ಎಕ್ಸ್ಪೀರಿಯನ್ಸ್. ಆಮೇಲೆ ಅಲ್ಲಿ ವರ್ಕರ್ಸು, ಅಲ್ಲಿ ನಮಗೆ ನಮಗೆ ಕಾಪಾಡೋರು, ನಮಗೆ ಕರ್ಕೊಂಡವರು ತುಂಬ ಕಷ್ಟ. ನಾವು ದುಡ್ಡು ಕೊಡ್ತೀವಿ, ಅವ್ರಿಗೆ ಖರ್ಚು ತುಂಬ ಇದೆ. ಅವ್ರಿಗೆ ಲೈಸೆನ್ಸ್ ಬೇಕು, ಸೇಫ್ಟಿ ಬೇಕು, ಈ ಟ್ರಾನ್ಸ್ಪೋರ್ಟೇಷನು, ಆಮೇಲೆ ತುಂಬ ಖರ್ಚಿದೆ ಅವ್ರಿಗೆ ಮಾಡ್ತಾರೆ. ಕೈಲಾಸ ಬೀಸ್ ಹೋಗ್ಬೋದು, ಬಟ್ ಡೋಂಟ್ ಟೇಕ್ ಇಟ್ ಆರ್ ಗ್ರಾಂಟೆಡ್. ಡೋಂಟ್ ಗೆಟ್ ಡಿಸಪಾಯಿಂಟೆಡ್, ಯು ನಾಟ್ ಏಬಲ್ ಟು ಡೂ ಪ್ರದಕ್ಷಿಣ. ಆಮೇಲೆ ನಾವು ಕಂಪೇರ್ ಮಾಡಬಾರ್ದು. ನಮ್ಮ ಗ್ರೂಪ್ನಲ್ಲಿ 10 ಜನ ಹೋಗಿದ್ದೀವಿ, 2 ಜನಕ್ಕೆ ಮಾಡೋಕ್ಕಾಗಲಿಲ್ಲ. ಡೋಂಟ್ ಕಮ್ ಅಂತೆ, ನಾನೆಲ್ಲ ಮಾಡಿದ್ದು ತುಂಬ ಚೆನ್ನಾಗಿದೆ, ಅವ್ರ ಹತ್ರ ಹೇಳ್ಬಾರ್ದು, ಅವ್ರಿಗೆ ಎಮೋಷನ್ ಆಗುತ್ತೆ, ಬೇಜಾರಾಗುತ್ತೆ. ಆಮೇಲೆ ಡೋಂಟ್ ಟೇಕ್ ಇಟ್ ಆಸ್ ಅ ಕಾಂಪಿಟೀಷನ್, ಕಂಪ್ಯಾರಿಸನ್. ನಿಮಗೆ ಕುದುರೆಯಿಂದ ಹೋಗೋಕ್ಕಾಗುತ್ತೆ, ಒಬ್ರು ನಡ್ಕೊಂಡು ಹೋಗ್ತಾರೆ, ಹೋಗಲಿ. ಆಮೇಲೆ ನಿಮಗೆ 1 ದಿನ ಆಯಿತು, ಅವ್ರಿಗೆ 2 ದಿನ ಆಯಿತು, ಹೋಗಲಿ ಆಗಲಿ. ಅಲ್ಲಿ ನೀವೇನು ಮಾತಾಡಬಾರ್ದು, ಅಲ್ಲಿ ನೀವು ಆ ಸ್ಥಳದ ಕಂಪ್ಲೇಂಟ್ ಮಾಡಬಾರ್ದು, ಅದು ಏನು ಮಾಡೋಕ್ಕಾಗಲ್ಲ, ಅದು ಕಂಪ್ಲೇಂಟ್ ಮಾಡಬಾರ್ದು. ಆಮೇಲೆ ತುಂಬ ನಾವು ನಮ್ಮ ಪರ್ಸನಲ್ ಬತ್ತಿ ಅಲ್ಲಿ ಮಾತಾಡಬಾರ್ದು, ಏನಾದರೂ ನಮ್ಮ ಪರ್ಸನಲ್ ಅಲ್ಲಿ ಮಾತಾಡಬಾರ್ದು. ಅಲ್ಲಿ ನೀವು ಮಾತಾಡೋದು ಬರೀ ದೇವರೇ ಏನಂದು ಮಾಡಿ, ಇಲ್ಲ ಸಿಂಪಲ್ ಲೈಟ್ ಯೂಸ್ ದ ಲೈಟ್ ಥಿಂಗ್ಸ್. ಆಮೇಲೆ ನಿಮಗೆ ಸ್ವಲ್ಪ ಪ್ಲಾನ್ ಮಾಡಿ, ಇಲ್ಲಿ ನೀವು ಇಲ್ಲಿ ವಾಕಿಂಗ್ ಮಾಡಿ, ನೀವು ಇಲ್ಲಿ ಬೆಟ್ಟದೆಲ್ಲ ಏನು ಪ್ರಯೋಜನ ಇಲ್ಲ. ಬೆಸ್ಟ್ ಈಸ್ ಪ್ರಾಣಾಯಾಮ ಮಾಡಿ ಮಾಡ್ಬೋದು. ಆಮೇಲೆ ನೀವು ಸ್ವಲ್ಪ
1: ಜನರಲ್ ಫಿಟ್ನೆಸ್
0: ಇರಬೇಕು. ಅದು ಹೆಂಗಂದ್ರೆ ನಾನು ಸಿಂಪ್ಲಾಗಿ ಹೇಳಿದ್ದು, ಕೆಲವರು ನಾವು ಸಜೆಸ್ಟ್ ಮಾಡಿದ್ದೀನಿ, ನಾನೇ ಈಗ ನನಗೆ ಫೋನ್ ಮಾಡಿದರು, ನಿಮ್ಮ ಎಕ್ಸ್ಪೀರಿಯನ್ಸ್ ನಾನು ಹೇಳಿದ್ದೀಪ, ನೀವು ಕುದುರೆ ಡೆಫಿನೆಟ್ಲಾಗಿ ತಗೊಳ್ಳಿ ಅಂದರೆ, ನನಗೆ ಕುದುರೆ ನಾನು ಬೇಡ, ನನಗೆ ತುಂಬ ನಾನು ಎಲ್ಲ ಫಿಟ್ ಆಗಿದ್ದೀನಿ, ನಾನು ಟ್ರೆಕ್ಕಿಂಗ್ ಎಲ್ಲ ಮಾಡ್ತಾ ಇದ್ದೀನಿ, ವಾಕಿಂಗ್ ಎಲ್ಲ ಮಾಡ್ತಾ ಇದ್ದೀನಿ ಅಂತ ಹೇಳಿದರು. ಆದರೂ ತಗೊಳ್ಳಿ ಅಂದರೆ ನಿಜವಾಗಿ ತಗೊಳ್ಬೇಕಾ ಆಳು ಹೇಳಿದ್ರು. ನನಗೆ ಒಂದು ಕಂಪ್ಯಾರಿಸನ್, ಸುಮ್ಮನೆ ಒಂದು ಸ್ಯಾಂಪಲ್ ಹೇಳಿದ್ದೀನಿ. ಹೆಂಗಂದರೆ ನಾನು ಬ್ಯಾಕ್ ಯಾರ್ಡ್ನಲ್ಲಿ ಕ್ರಿಕೆಟ್ ಆಟ ಆಡ್ತಾ ಇದ್ದೀನಿ, ಯಾರೋ ನನ್ನ ಥರ ಒಬ್ಬರು ಬೌಲ್ ಹಾಕಿದ್ದಾರೆ ಬಾಲ್, ನಾನು 6 4s ಎಲ್ಲ ನಾನು ಮಾಡಿದ್ದು. ನಾನು ಹೋಗಿ ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲಿ ಬೂಮ್ರಾ ಬಂದು ಒಂದು ಬಾಲ್ ಹಾಕಿದ್ರೆ ಹೆಂಗೆ ಆಯ್ತು? ಒಂದು ಸಿಂಗಲ್ ಯು ಕ್ಯಾನ್ ಫ್ಲಾಟ್. ಇಟ್ಸ್ ಟೋಟಲಿ ಡಿಫ್ರೆಂಟ್. ಎನರ್ಜಿ ಬೇಕು, ದೇವರ ಅನುಗ್ರಹ ಬೇಕು. ದೇವರ ಅನುಗ್ರಹ ಎಲ್ಲರಿಗೂ ಇದೆ, ಬಟ್ ದೇವರ ಮೇಲೆ ಧ್ಯಾನ ಮಾಡಿ. ದೇವರ ಅನುಗ್ರಹ ಇಲ್ಲ, ದೇಹನೇ ಬಂದಿಲ್ಲ ನೋಡಿ. ಅದಕ್ಕೆ ನಾವು ಏನು ಮಾಡಬೇಕಂದ್ರೆ ಪ್ಯೂರ್ ಡಿವೋಷನ್, ಪ್ಯೂರ್ ಫೋಕಸಿಂಗ್, ಬಟ್ ಸೇಮ್ ಟೈಮ್ ಡಾಕ್ಟರ್ ಅಡ್ವೈಸ್.
1: ಅಬ್ಸಲ್ಯೂಟ್ಲಿ.
0: ಮೆಡಿಕೇಶನ್.

0: Early, tour operator advice.
1: Advice, Kandita.
0: Kandita, you
1: have
0: to. Don't blame them. It is not normal.
1: Mm-hmm.
0: Medical condition, you know, careful. Doctor, you have family doctor. Conditions, or you have to do that. You know, ಆಮೇಲೆ ನಿಮ್ಮ ಶಕ್ತಿ ನಿಮಗೆ ಆಗಲ್ಲ ಅಂದ್ರೆ ಬೇಡ ಬಿಡ್ಬಿಡಿ ಎಲ್ಲಿ ನಿಮಗೆ ರೆಸ್ಟ್ ತಗೊಳ್ಳಿ ಆಮೇಲೆ ಇನ್ನ ನಮಸ್ಕಾರ ಮಾಡಿ ಅಲ್ಲಿ ಹೋಗಿ ನೀವು ಕಾಲು ಇಡಿದ್ರೆ ಸಾಕು
1: ಸಾಕು ಕರೆಕ್ಟ್
0: ಪುಣ್ಯ ಅಲ್ಲಿ ಪುಣ್ಯ ಪುಣ್ಯ ಕಾಲು ಹೋಗ್ಬಾರ್ದು ದರ್ಶನಕ್ಕೆ ದೇವ್ರು ಏನು ಕೊಟ್ಟಿದ್ರು ಓಕೆ ಹೋಗ್ಬೇಕು ಆಮೇಲೆ ಪುಣ್ಯ ಮಾಡ್ಬೇಕಂದ್ರೆ ನೀವು ನಿಮ್ಮ ಮನೆಯಲ್ಲೇ ಮಾಡ್ಬೋದು ಅಲ್ಲಿ ಹೋಗೋಕೇನಿಲ್ಲ ಅದು ದಿವ್ಯ ಧಾಮ ಫುಲ್ ಮೌಂಟೇನ್ ರೇಂಜ್ ದಿವ್ಯ ಧಾಮ ಒಂದೇ ಟೆಂಪಲ್ ಎಲ್ಲ ದೇವತಾ ಸ್ವರೂಪ ಅಲ್ಲಿದೆ ಎಲ್ಲರೂ ಇದ್ದಾರೆ ಆಕ್ಟಿವ್ ಆಗಿದ್ದಾರೆ ನಾಟ್ ಸ್ಯಾಂಪಲ್ ದೇ ಆರ್ ಆಕ್ಟಿವ್ ಇನ್ ದಟ್ ಪ್ಲೇಸ್ ದೇ ಆರ್ ಡೆಫಿನೆಟ್ಲಿ ಆಕ್ಟಿವ್ ಇನ್ ದಟ್ ಪ್ಲೇಸ್ ಅಂತ ನಂಬಿಕೆ ನೀವು ಹೋಗಿ ಭಕ್ತಿಯಿಂದ ಹೋಗಿ ನೀವು ಕೇರು ತಗೊಂಡ್ರೆ ಆಲ್ಮೋಸ್ಟ್ ಎಲ್ಲರೂ ಹೋಗ್ಬೋದು ಏನು ಅಷ್ಟೇನು ಡಿಫಿಕಲ್ಟ್ ಇಲ್ಲ ಬಟ್ ಈಸಿನೂ ಇಲ್ಲ ಬಟ್ ಡೋಂಟ್ ಗೆಟ್ ಡಿಸಪಾಯಿಂಟೆಡ್ ಇಫ್ ಯು ನಾಟ್ ಏಬಲ್ ಟು
1: ಪ್ರಕ್ರಮ
0: ಓನ್ಲಿ 30%
1: ಸಕ್ಸಸ್
0: ನೂರು ಜನ 30 ಜನ ಫಸ್ಟ್ ನನ್ನ ದೊಡ್ಡ ಮಕ್ಕಳ ಮಗಳು ಚಾಲೆಂಜ್ ಫೇಸ್ ಮಾಡಿ ಅಂತ ಶಿ ಎಂಜಾಯ್ಡ್ ಇಟ್ ಶಿ ಡಿಡ್ ನಾಟ್ ಕಂಪ್ಲೇಂಟ್ ಸಿಂಗಲ್ ಕಂಪ್ಲೇಂಟ್ ಊಟ ಬತ್ತಿ ಕಂಪ್ಲೇಂಟ್ ಮಾಡಿಲ್ಲ ಅಕಾಮಡೇಷನ್ ಮಾತ್ರ ಕಂಪ್ಲೇಂಟ್ ಮಾಡಿಲ್ಲ ಯಾರ ಬತ್ತಿ ಕಂಪ್ಲೇಂಟ್ ಮಾಡಿಲ್ಲ ಶಿ ರಿಯಲ್ ಎಂಜಾಯ್ಡ್ ಇಟ್ ಸರ್ಪ್ರೈಸ್ ನನಕ್ಕಿಂತ ಶಿ ವಾಸ್ ಇನ್ ವೆರಿ ಫೋಕಸಿಂಗ್ ಅವರು ಅದು ದೇವರುಗಳಿಗೆ ಅನುಗ್ರಹ ಇದೆ ತುಂಬ ಜನ ಅನುಗ್ರಹ ಇದೆ
1: ಆಮೇಲೆ ಕೊನೆಯದಾಗಿ ನಿಮಗೆ ಯಾವ್ದಾದ್ರು ಇಷ್ಟವಾದ ಕನ್ನಡ ಹಾಡು
0: ನನಗೇನಂದ್ರೆ ಕನ್ನಡ ಸಿನಿಮಾ ನಾನು ಆಶ್ ನೋಡಿದ್ದೆ ಬಟ್ ಆದರೂ ನನಗೆ ರಾಜ್ಕುಮಾರ್ ಆಲ್ವೇಸ್ ಈಸ್ ದ ಫೇವರೇಟ್ ಟು ಕರ್ನಾಟಕ ಪೀಪಲ್ ಐ ಕಾನ್ ನನ್ನದು ಒಂದೇ ನಾಳೆ ನಮ್ಮ ನಾವು ಆಲ್ವೇಸ್ ಐ ನಾನು ಆವಾಗ ಚಿಕ್ಕ ಹುಡುಗ ಆವಾಗ ಪದ ರಚನೆ ತುಂಬ ಚೆನ್ನಾಗಿದೆ ಇಟ್ ಈಸ್ ಅ ವೆರಿ ಸೋಷಿಯಲ್ ಅಂಡ್ ಏನೋ ಕನೆಕ್ಟಿಂಗ್ ವಿತ್ ಅದನ್ನು ತುಂಬ ಇಷ್ಟ
1: ಅದು ನೀವು ಋಷಿಕೇಶ್ ಭಟ್ರೆ ನೀವು ಸಮಯ ತಗೊಂಡು ಯಾಕಂದ್ರೆ ನೀವು ತುಂಬಾನೇ ಬ್ಯುಸಿ ನನಗೆ ಗೊತ್ತು ಬಟ್ ನೀವು ಸಮಯ ತಗೊಂಡು ನಮ್ಮ ಜೊತೆ ಸಿಡ್ನಿ ಕನ್ನಡ ವಾಣಿ ನಮ್ಮ ಜೊತೆ ನೀವು ಮಾತಾಡಿದ್ದಕ್ಕೆ ಬಹಳನೇ ಬಹಳ
0: ಎಲ್ಲರಿಗೂ ಧನ್ಯವಾದ ಐ ಆಮ್ ಸೋ ಥ್ಯಾಂಕ್ಫುಲ್ ಫಾರ್ ಯು ಮೀ ಟು ಆಸ್ಕಿಂಗ್ ಆಮೇಲೆ ನಮಗೆಲ್ಲರೂ ಕನ್ನಡ ಕಮ್ಯೂನಿಟಿಯಲ್ಲಿ ತುಂಬ ಜನರು ನಮ್ಮೆಲ್ಲ ಒಟ್ಟಿಗೆ ನಾವು ಇಳಿಸಿದ್ದೀವಿ ಐ ವಿಶ್ ಯು ಆಲ್ ದ ಬೆಸ್ಟ್ ಎಲ್ಲ ಎಲ್ಲರಿಗೆ ನಮಸ್ಕಾರ ಆ್ಯಂಡ್ ಥ್ಯಾಂಕ್ ಯು ಫಾರ್ ದಟ್ ಥೀಮ್ ಟು ಥಿಂಕ್ ಐ ವಿಶ್ ಯು ಆಲ್ ದ ಬೆಸ್ಟ್ ಎಲ್ಲರಿಗೆ ನಮಸ್ಕಾರ ಥ್ಯಾಂಕ್ ಯು
1: ಸರ್ವೇ ಜನ ಸುಖಿನೋಭವಂತು
0: ಓಂ ಸಹನಾ ಭವತು ಸಹನೋ ಭುನಕ್ತು ಸ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ ಓಂ ಶಾಂತಿ ಶಾಂತಿ ಶಾಂತಿ ಹರಿ ಓಂ
1: ಋಷಿಕೇಶ್ ಭಟ್ರಿಗೆ ಧನ್ಯವಾದಗಳು ಹಾಗೂ ಮುಂದಿನ ವಾರ ಇನ್ನೊಂದು ವಿಶೇಷ ಸಂದರ್ಶನ ಮತ್ತು ಚರ್ಚೆತರ ಒಂದು ಕಾನ್ವರ್ಸೇಷನ್ ಇದೆ ಸಿಡ್ನಿಲಿ ಶ್ರೀ ಪ್ರಕಾಶ್ ಬೆಲ್ವಾಡಿ ಅವರಿದ್ದಾರೆ ಅವರು ಕಾರ್ಯಕ್ರಮ ಕೇಳಲು ಮರೆಯಬೇಡಿ ಅಂತ ಹೇಳ್ತಾ ನಿಮ್ಮನ್ನು ಆತ್ಮೀಯವಾಗಿ ಬೀಳ್ಕೊಡ್ತಾ ಇದ್ದೀನಿ ನಾನು ಮಹೇಶ್ ಕನ್ನಡ ಉಳಿಸಿ ಕನ್ನಡ ಬಳಸಿ ಕನ್ನಡ ಬೆಳೆಸಿ ಸರ್ವೇ ಜನಾ ಸುಖಿನೋ ಭವಂತು